0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 18 ದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 8 ತಾರೀಖು ಸೋಮವಾರ. ಈಗ ಸಮಯ 5:58:50 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

0: ಸುವಾಸಿ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.

0: ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು.
1: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಖೇಡ ಅಂತ ಹಳ್ಳಿಯೊಳಗೆ ಜನ್ಮತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಖೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಖೇಡ ಅಂತಾಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲಿತು ಪೂನಾ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು ಡಿಗ್ರಿ ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆ ಏನೋ ಆಸೆ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸಹನೆ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟ ಕೂಡಲೇ ಈ ಜಾಗೀರ್ದಾರ್ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರಿಂದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದಲ್ಲಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ. ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವಿಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನೆ. ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರೋ ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ. ಅದಕ್ಕೆ
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಅಷ್ಟಮಃ ಭಾರತ ಇಂಡೋನೇಷಿಯಾ ಸಂಯುಕ್ತ ಆಯೋಗಸ್ಯ ಉಪವೇಶನಂ ಹ್ಯಃ ನವದಿಲ್ಯಾಂ ಸಂಪನ್ನಂ. ವಿದೇಶಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ತಸ್ಯ ಇಂಡೋನೇಷಿಯಾ ದೇಶಸ್ಯ ಸಮಕಕ್ಷೀಯೇಣ ಸುಗಿಯೋನೊ ಇತ್ಯನೇನ ಚ ಸಭಾಯಾಃ ಸಹ ಅಧ್ಯಕ್ಷತಾ ಕೃತಾ. ಭಾರತ ಇಂಡೋನೇಷಿಯಾ ದೇಶೌ ರಾಜನೈತಿಕ ರಕ್ಷಾ ಸುರಕ್ಷಾ ಸಮುದ್ರೀಯ ವ್ಯಾಪಾರ ನಿವೇಶ ಔಷಧೀಯ ಸ್ವಾಸ್ಥ್ಯ ಸೇವಾಃ ಡಿಜಿಟಲ್ ಊರ್ಜಾ ಸಂಪರ್ಕ ಅಂತರಿಕ್ಷಂ ಶಿಕ್ಷಾ ದೂತಾವಾಸ ಸಂಸ್ಕೃತಿ ಕ್ಷೇತ್ರಂ ಇತ್ಯಾದೀನಾಂ ವಿವಿಧ ಕ್ಷೇತ್ರೇಷು ಸಹಕಾರಂ ಸುದೃಢಂ ಕರ್ತುಂ ಚರ್ಚಿತವಂತೌ. ಉಭೌ ನೇತಾರೌ ಪರಸ್ಪರ ಹಿತಾನಾಂ ಕ್ಷೇತ್ರೀಯಸ್ಯ ವೈಶ್ವಿಕಸ್ಯ ಚ ವಿಷಯೇಪಿ ವಿಚಾರಾಣಾಂ ಆದಾನ ಪ್ರದಾನಂ ಅಕುರುತಾಂ. ಡಾಕ್ಟರ್ ಜಯಶಂಕರಃ ಸ್ವಸ್ಯ ಪ್ರಾರಂಭಿಕ ಭಾಷಣೆ ಉಕ್ತವಾನ್ ಯತ್ ಉಭಯೋಃ ರಾಷ್ಟ್ರಯೋಃ ಮಧ್ಯೆ

ಸಂಯುಕ್ತ ಆಯೋಗ ಚತುರ್ಣಾಂ ವರ್ಷಾಣಾಂ ಅಂತರಾಲಸ್ಯ ಅನಂತರಂ ಆಹೂಯತೆ. ಅಸ್ಮಿನ್ ಉಪವೇಶನೆ ದ್ವೈಪಾಕ್ಷಿಕ ಸಂಬಂಧೇಷು ಮಹತಿ ಪ್ರಗತಿ ಅಭವತ್. ಲೋಕಸಭಾಯಾಃ ಅಧ್ಯಕ್ಷಃ ಓಂ ಬಿರ್ಲಾ ವರ್ಯಃ ಅದ್ಯ ಚಂಡೀಗಢನಗರೆ ಕಾಮನ್ವೆಲ್ಥ್ ಸಂಸದೀಯ ಸಂಘಸ್ಯ ಸಿಪಿಎ ಇತ್ಯಸ್ಯ ಭಾರತಕ್ಷೇತ್ರಸ್ಯ ತ್ರಿದಿವಸೀಯ ಮಂಡಲ ದ್ವಿತೀಯ ಸಮ್ಮೇಳನಸ್ಯ ಉದ್ಘಾಟನಂ ಕರಿಷ್ಯತಿ. ಅಸ್ಯ ಸಮ್ಮೇಳನಸ್ಯ ಆಯೋಜನಂ ಹರಿಯಾಣ ವಿಧಾನಸಭಾಯಾ ಕ್ರಿಯತೆ. ಅಸ್ಮಿನ್ ಕಾರ್ಯಕ್ರಮೇ ರಾಜ್ಯಸಭಾಯಾಃ ಉಪಸಭಾಪತಿಃ ಹರಿವಂಶಃ, ರಾಜ್ಯಸ್ಯ ಮುಖ್ಯಮಂತ್ರಿ ನಾಯಬ್ ಸಿಂಹ ಸೈನಿ, ಹರಿಯಾಣ ವಿಧಾನಸಭಾಯಾಃ ಅಧ್ಯಕ್ಷಃ ಹರವಿಂದರ ಕಲ್ಯಾಣಃ, ಸಂಪೂರ್ಣ ದೇಶಸ್ಯ ಪಂಚದಶ ವಿಧಾನಮಂಡಲಾನಾಂ ಪೀಠಾಸೀನ ಉಪಪೀಠಾಸೀನ ಅಧಿಕಾರಿಣಃ ವಿಧಾನಸಭಾಯಾಃ ಸದಸ್ಯಾಃ ಚ ಉಪಸ್ಥಿತಾಃ ಭವಿಷ್ಯಂತಿ. ರಾಷ್ಟ್ರೀಯ ಪರೀಕ್ಷಾ ಅಭಿಕರಣೇನ ಎನ್ಟಿಎ ಇತ್ಯನೇನ ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೆ ಆಯೋಕ್ಷ್ಯಮಾಣಸ್ಯ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ನೀಟ್ ಯುಜಿ ಪುನಃ ಪರೀಕ್ಷಾಯಾಃ ಕೃತೆ ಪರೀಕ್ಷಾನಗರ ಸೂಚನಾ ಪತ್ರಂ ಪ್ರಕಾಶಿತಂ. ಪುನಃ ಪರೀಕ್ಷಾಃ ಅಪರಾಹ್ನೆ ದ್ವಿತಃ ಸಾಯಂ ಸಪಾದ ಪಂಚವಾದನ ಪರ್ಯಂತಂ ಭಾರತಸ್ಯ ಏಕಪಂಚಾಶದ ಅಧಿಕ ಪಂಚಶತ ನಗರೇಷು ಚತುರ್ದಶ ವಿದೇಶೇಷು ಚ ಭವಿಷ್ಯಂತಿ. ಎನ್ಟಿಎ ಇತ್ಯನೇನ ಸ್ಪಷ್ಟೀಕೃತಂ ಯತ್ ಪರೀಕ್ಷಾ ನಗರ ಸೂಚನಾ ಪತ್ರಂ ಪ್ರವೇಶಪತ್ರಂ ನಾಸ್ತಿ, ಅಪಿತು ಕೇವಲಂ ಅಭ್ಯರ್ಥಿನಾಂ ಪರೀಕ್ಷಾ ಕೇಂದ್ರ ಜ್ಞಾನಾಯ ಸೂಚನಾ ಏವ ಅಸ್ತಿ. ಅಭಿಕರಣೇನ ಅಭ್ಯರ್ಥಿನಃ ಪ್ರಾರ್ಥಿತಾಃ ಯತ್ತೇ ಪರೀಕ್ಷಾಯಾಃ ಪ್ರವೇಶಪತ್ರಸ್ಯ ವಿಮೋಚನಸ್ಯ ಚ ವಿಷಯೇ ನವೀನತಮಾನಾಂ ಘೋಷಣಾನಾಂ ಕೃತೆ ಸ್ವಸ್ಯ ಆಧಿಕಾರಿಕ ಜಾಲಪಟಲೆ ಅದ್ಯತನೀಯಾಃ ಭವೇಯುಃ. ವಿಶ್ವಸ್ಯ ಬೃಹತ್ತಮ ಸಾರ್ವಜನಿಕ ವಿತ್ತ ಪೋಷಿತ ಸ್ವಾಸ್ಥ್ಯ ಆಶ್ವಸ್ತಿ ಯೋಜನಾ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾಯಾಃ ಕಾರ್ಯಾನ್ವಯನ ರಾಜ್ಯೇಷು ಪಶ್ಚಿಮ ಬಂಗಾಳ ರಾಜ್ಯಂ ಷಡ್ತ್ರಿಂಶತ್ತಮಂ ರಾಜ್ಯಂ ಭವಿಷ್ಯತಿ. ರಾಜ್ಯೆ ಎಬಿಪಿಎಂ ಜಯ ಇತ್ಯಸ್ಯ ಕಾರ್ಯಾನ್ವಯನಾರ್ಥಂ ಅದ್ಯ ರಾಷ್ಟ್ರೀಯ ಸ್ವಾಸ್ಥ್ಯ ಪ್ರಾಧಿಕರಣಂ ಪಶ್ಚಿಮ ಬಂಗಾಳ ಸರ್ವಕಾರಶ್ಚ ಸಹಮತಿಪತ್ರೇ ಹಸ್ತಾಕ್ಷರಂ ಕರಿಷ್ಯತಃ. ನವದಿಲ್ಯಾಂ ಕೇಂದ್ರೀಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಿಣಃ ಜೆಪಿ ನಡ್ಡಾಯಾಃ ತಥಾ ಪಶ್ಚಿಮಬಂಗಸ್ಯ ಮುಖ್ಯಮಂತ್ರಿಣಃ ಶುಭೇಂದು ಅಧಿಕಾರಿಣಃ ಉಪಸ್ಥಿತೌ ಎಂಒಯು ಇತ್ಯಸ್ಯ ಹಸ್ತಾಕ್ಷರಂ ಭವಿಷ್ಯತಿ. ಭಾರತಸ್ಯ ಪೂರ್ವೋತ್ತರ ರಾಜ್ಯೈಃ ಸಹ ಸಹಕಾರಂ ಸುದೃಢಂ ಕರ್ತುಂ ದ್ವಿದಿವಸೀಯ ಯಾತ್ರಾಯೈ ಯುರೋಪೀಯ ಸಂಘಸ್ಯ ಉಚ್ಚಸ್ತರೀಯ ಪ್ರತಿನಿಧಿಮಂಡಲಂ ಅದ್ಯ ಅಸಮರಾಜ್ಯಸ್ಯ ಗುವಾಹಾಟಿ ನಗರಂ ಆಗಮಿಷ್ಯತಿ. ಯುರೋಪೀಯ ಸಂಘಸ್ಯ ಮತಾನುಸಾರಂ ಚರ್ಚಾಃ ತೇಷು ವಿಷಯೇಷು ಕೇಂದ್ರಿತಾಃ ಭವಿಷ್ಯಂತಿ ಯತ್ರ ಯುರೋಪ ದೇಶಸ್ಯ ತಥಾ ಪೂರ್ವೋತ್ತರಸ್ಯ ಚ ಸಮಾನ ಹಿತಾನಿ ಸಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಶ್ವಃ ನವದಿಲ್ಯಾಂ ಭೂಪತ್ತನ ಪ್ರಬಂಧನ ವ್ಯವಸ್ಥಾಯಾಃ ಉದ್ಘಾಟನಂ ಕರಿಷ್ಯತಿ. ಗೃಹಮಂತ್ರಾಲಯೇನ ಉಕ್ತಂ ಯತ್ LPMS ಇತ್ಯಸ್ಯ ಆರಂಭಃ ಭಾರತಸ್ಯ ಆಧುನಿಕ ತಂತ್ರಜ್ಞಾನ ಸಕ್ಷಮ ಸೀಮಾ ಪ್ರಬಂಧನ ವ್ಯವಸ್ಥಾಯಾಃ ಕೃತೆ ಮಹತ್ವಪೂರ್ಣಂ ಸೋಪಾನಂ ಭವಿಷ್ಯತಿ. ಭಾರತೀಯ ಮಲ್ಲಕ್ರೀಡಕಾಃ ಹ್ಯಃ ಮಂಗೋಲಿಯಾಯಾಂ ಓಪನ್ ಕ್ರೀಡಾಯಾಂ ಭಾರತಸ್ಯ ಕೃತೆ ದ್ವೆ ಸ್ವರ್ಣಪದಕೆ ದ್ವೆ ಕಾಂಸ್ಯಪದಕೆ ಚ ವಿಜಿತವಂತಃ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90 ಅವಸರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು, ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5-8 ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30 ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35 ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ
0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
5: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ BVG ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ BVG ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ BVG ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು.

0: ಹೇಳಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೇಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ, ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರು ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದ್ರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
0: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ ಸರಿಯಾಗಿ 7:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಗಮನವಿಲ್ಲು 101.3. ಭಾವಸ್ಪಂದನಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತಿನ ಭಾವಸ್ಪಂದನದಲ್ಲಿ ನಾವು ಮಾತಾಡ್ತಾ ಇರೋದು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ. ಹೌದು, ಜೀವಿ ಅತ್ರಿ ಅವರ ಬಗ್ಗೆ ಇವತ್ತು ನಾವು ಭಾವಸ್ಪಂದನದಲ್ಲಿ ಮಾತಾಡ್ತಾ ಇದ್ವಿ. ಒಂದಿಷ್ಟು ವಿಷಯಗಳ ಜೊತೆ, ಒಂದಿಷ್ಟು ಹಾಡುಗಳ ಜೊತೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು ಜೀವಿ ಅತ್ರಿ ಅವರ ಬಗ್ಗೆ. ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿ ಪ್ರಖ್ಯಾತಿಯಲ್ಲಿ ಇದ್ದಾಗಲೇ ಒಂದು ನದಿ ಪ್ರವಾಹದಲ್ಲಿ ಮತ್ತೊಬ್ಬರ ಪ್ರಾಣನ ಉಳಿಸೋಕೆ ಹೋಗಿ ತಮ್ಮ ಪ್ರಾಣನ ಕಳ್ಕೊಂಡವರು ಜೀವಿ ಅತ್ರಿಯವರು. ಒಬ್ಬ ವಿಶಿಷ್ಟ ಕಲಾವಿದ ಕನ್ನಡ ಸುಗಮ ಸಂಗೀತ ಕ್ಷೇತ್ರಕ್ಕೆ ಅಂತಲೇ ಹೇಳ್ಬೋದು. ಅವರು ಹುಟ್ಟಿದ್ದು 1964 May 21. ಅವ್ರ ಬಗ್ಗೆ ಒಂದಷ್ಟು ಮಾತುಕತೆಯಲ್ಲಿ ಇವತ್ತು ನಾವಿದ್ದೀವಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: The Indian Navy invites online applications from unmarried male and female candidates for 10 plus 2 BTEC Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar. Safeguarding seas for a Viksit Samriddh Bharat. Join Indian Navy.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BS.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಮೊದಲೇ ಕೇಳುವ ಮಗುವಿಗೆ ಕಾಲ್ಗಳು ಎರಡೋ ನಾಕೋ, ಆದರೆ ಮೊದಲೇ ಕೇಳುವ ಮಗುವಿಗೆ ಕಾಲ್ಗಳು ಎರಡೋ ನಾಕೋ, ಮಗುವಿಗೆ ಕಾಲ್ಗಳು ಎರಡೋ ನಾಕೋ. ಮಂಕುತಿಮ್ಮನು ಜ್ಯೋತಿಷಿಯ
1: ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ವಾರ್ತೆಗಳ ವಿವರ: ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ

0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2-3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ದಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047 ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025 ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ತಿಂಗಳ 21ರಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು 2:00 PM to 5:15 PM ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ, ಇದನ್ನು

ವಿದ್ಯಾರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014 ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೆಯೋ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೆವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 ಸಮಯ ಸರಿಯಾಗಿ 7:45. ಭಾವಸ್ಪಂದನದಲ್ಲಿ ಇವತ್ತು ನಾವು ಜಿವಿ ಅತ್ರಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಹುಟ್ಟಿದ್ದು 1964 May 21. ಅನೇಕ ಸಂಗೀತ ಕಾರ್ಯಕ್ರಮಗಳು, ಚಲನಚಿತ್ರ, ದೂರದರ್ಶನ, ಧ್ವನಿ ಸುರುಳಿಗಳು, ಹೀಗೆ ಎಲ್ಲ ಕಡೆಯಲ್ಲೂ ತಮ್ಮ ಛಾಪನ್ನು ಮೂಡಿಸಿ ಮಂಜುಳಾ ಗುರುರಾಜ್ ಅವರು ನಿರ್ಮಿಸಿದ ಸಾಧನಾ ಸಂಗೀತ ಶಾಲೆಯ ಶುರುವಾದ ಪ್ರಾರಂಭಿಕ ನೇತೃತ್ವನ ವಹಿಸಿ ಇದಾದ್ಮೇಲೆ ತಮ್ಮದೇ ಆದ

ಸಮಯ 7:57 ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಜೀವಯತ್ರಿ ಅವರ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯನ್ನ ಅತ್ಯಂತ ಸಮೀಪಕ್ಕೆ ಅವರ ಧ್ವನಿಯನ್ನು ಹೋಲ್ತಾ ಇದ್ದಿದ್ದು ಜೀವಯತ್ರಿಯವರು ಅಂತ ಎಲ್ಲ ಕಡೆ ಜನಮನ್ನಣೆನ ಪಡೆದಿತ್ತು. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆಯನ್ನು ಮಾಡಿ ಕನ್ನಡಕ್ಕೆ ಒಬ್ಬ ಮಹತ್ವದ ಗಾಯಕ ಇದ್ದಾರೆ ಅಂತ ನಮ್ಮ ಜನ ಸಂಭ್ರಮಿಸ್ತಾ ಇರುವಾಗಲೇ 30 ಮೇ 2000 ಈ ಲೋಕದಿಂದ ಜೀವಯತ್ರಿ ಅವರು ಅಸ್ತಮಿಸಿದ್ದು ವಿಪರ್ಯಾಸ ಅನ್ಸುತ್ತೆ. ಈ ಮಹಾನ್ ಕಲಾವಿದನ ನೆನಪು ನಮ್ಮ ಎದೆಗಳಲ್ಲಿ ಸದಾ ಅಜರಾಮರ. ಇದು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ. ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ 8:33 ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು 101.3. ಎಲ್ಲೋ ಒಂದು ಮಾತಿದೆ, ಪ್ರಪಂಚವನ್ನೇ ಮುಳುಗಿಸಬಲ್ಲೆ ಅಂತ ಸಾಗರ ಮೆರೀತಿತ್ತಂತೆ. ಆದರೆ ಒಂದು ಹನಿ ಎಣ್ಣೆ ಸಾಗರದಲ್ಲಿ ತೇಲದನ್ನ ನೋಡಿ ಸಾಗರ ನಾಚಿಕೆಯಿಂದ ಮೌನವಾಯಿತಂತೆ. ಇವತ್ತು ವಿಶ್ವ ಸಾಗರ ದಿನ, ವರ್ಲ್ಡ್ ಓಷನ್ ಡೇ, ಸಮುದ್ರ ದಿನ ಅಂತಲೂ ಇದನ್ನು ಹೇಳ್ತಾರೆ. ಈ ದಿನದ ಬಗ್ಗೆ ಒಂದಿಷ್ಟು ವಿಶೇಷತೆಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಈ ಹೊತ್ತಿನ ಸಮಯದಲ್ಲಿ. ಹಲೋ ಕರ್ನಾಟಕದಲ್ಲಿ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತವನ್ನು ಹೇಳ್ತಾ ನಿಮ್ಮ ಜೊತೆ ಆಗ್ತಾರದು ನಾನು ಮಧು ಚೈತ್ರ. ಸಾಗರ ಸಂಪತ್ತಿನ ರಕ್ಷಣೆಯ ಧ್ಯೇಯವನ್ನು ಇಟ್ಕೊಂಡು ಪ್ರತಿ ವರ್ಷ June 8 ವಿಶ್ವ ಸಾಗರ ದಿನವನ್ನು ಆಚರಿಸಲಾಗ್ತಾ ಇದೆ. ಸಾಗರದ ಕುರಿತು ಅರಿವಿನ ಕಾರ್ಯಕ್ರಮಗಳು, ಸಮುದ್ರ ಮಾಲಿನ್ಯ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾಗಿರೋ ಕ್ರಮಗಳು, ಸಾಗರ ಸಂಪತ್ತಿನ ರಕ್ಷಣೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕಾರ್ಯಗಳನ್ನು ಈ ದಿನ ಅಂದರೆ June 8 ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಚಿಂತನೆಗೂ ವಾಸ್ತವಕ್ಕೂ ತಾಳೆ ಇದೆಯಾ ಅಂತ ನಮಗೆ ಚಿಂತಿಸೋದಕ್ಕೆ ಇನ್ನೊಂದು ನಿಟ್ಟುಸಿರು ಬಿಡುವಂತಹ ಅಸಹಾಯಕ ಗಳಿಕೆ ಇದು ಅಂತಲೇ ಹೇಳಬಹುದು. ಹೌದಾ, ನಾವು ಇಷ್ಟೆಲ್ಲ ಹಾಳು ಮಾಡಿದ್ದೀವ ಸಮುದ್ರನ ಅಂದರೆ ಖಂಡಿತವಾಗ್ಲೂ ಹೌದು. ಸಮುದ್ರ ನಮ್ಮಿಂದ ದೂರ ಇರಬಹುದು, ಆದರೆ ಸಮುದ್ರ ನಮ್ಮ ಅಕ್ಕಪಕ್ಕದಲ್ಲೇ ಇದೆ ಅನ್ನೋ ಅರಿವು ಕೂಡ ನಮ್ಮ ಜೊತೆ ಜೊತೆಗೆ ಇರಬೇಕು. ಕಣ್ಣಿಗೆ ಕಾಣದೇ ಇದ್ರೂ ಕೂಡ ನಮ್ಮ ಪರಿಸರದಿಂದ ತುಂಬ ದೂರ ಇಲ್ಲ ಸಮುದ್ರ ಅನ್ನೋದನ್ನು ನಾವು ಖಂಡಿತವಾಗ್ಲೂ ಅರಿವು ಮಾಡಿಕೊಳ್ಬೇಕು. 8:35 ಆಗ್ತಾ ಇದೆ. ಇದು ಕನ್ನಡ ಕಾಮನ ಬಿಲ್ಲು 101.3.

ವಿಶ್ವ ಸಮುದ್ರ ದಿನವನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ವಿಶ್ವ ಸಮುದ್ರ ದಿನ ಆಚರಿಸುವ ಬಗ್ಗೆ 1992 ಕೆನಡಾದ ಸಮುದ್ರ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಕೇಂದ್ರ ICOD ಮತ್ತು ಕೆನಡಾದ ಸಾಗರ ಸಂಸ್ಥೆ OIC ವಿಶ್ವಸಂಸ್ಥೆಗೆ ಒಂದು ಪ್ರಸ್ತಾಪವನ್ನು ಸಲ್ಲಿಸಿದ್ವು. ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿ ಬ್ರೆಜಿಲ್ನಲ್ಲಿ ನಡೆದಿದ್ದ ಭೂ ಶೃಂಗಸಭೆಯಲ್ಲಿ ಈ ಪ್ರಸ್ತಾವ ಸಲ್ಲಿಕೆ ಕೂಡ ಆಯಿತು. ಆದರೆ ವಿಶ್ವಸಂಸ್ಥೆ 2008 ವಿಶ್ವ ಸಾಗರ ದಿನವನ್ನು ಅಧಿಕೃತವಾಗಿ ಘೋಷಣೆ ಮಾಡಿತು. ಭೂಮಿಯ 1/3 ನೀರು ತುಂಬಿದೆ ಅನ್ನೋದು ಎಲ್ರಿಗೂ ಗೊತ್ತು. ಬರೀ ಒಂದು ಭಾಗ ಅಷ್ಟೇ ಗಟ್ಟಿ ನೆಲ ಇದೆ. ಭೂಮಿಯ ಸುತ್ತ 72% ನೀರಿದೆ. ಉಳಿದಿರೋದು ಇನ್ನು ಕೇವಲ 28 ಗಟ್ಟಿ ನೆಲ ಅಷ್ಟೇ. ಇದನ್ನ 7 ಖಂಡಗಳಾಗಿ 200 ಹೆಚ್ಚು ದೇಶಗಳಾಗಿ ವಿಂಗಡಿಸಿರೋದು ನಮ್ಮೆಲ್ರಿಗೂ ಗೊತ್ತು. ಇಲ್ಲಿ ಸುಮಾರು 790 ಜನ ನಮ್ಮ ಬದುಕನ್ನ ನಾವೆಲ್ಲರೂ ಕಟ್ಕೊಂಡಿದ್ದೀವಿ. ಹಾಗಿದ್ರೆ ನಮಗಿಂತ ಸಮುದ್ರನೇ ಇಲ್ಲಿ ಹೆಚ್ಚಾಗಿದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ. ಅದನ್ನ ರಕ್ಷಿಸಬೇಕಾಗಿರೋದು ಅಥವಾ ನಮ್ಮ ಕರ್ತವ್ಯದ ಜೊತೆ ಜೊತೆಗೆ ಅದನ್ನ ಹಾಳು ಮಾಡುವಂತ ಹಕ್ಕು ನಮಗಿಲ್ಲ ಅನ್ನೋದರ ಅರಿವು ಕೂಡ ನಮಗೆ ಇರಬೇಕು ಅಲ್ವಾ?

ಇವತ್ತು ವಿಶ್ವ ಸಮುದ್ರ ದಿನ ಅಂತ ನಾವು ಮಾತಾಡ್ತಿದ್ವಿ. ಮನುಷ್ಯ ತಾನು ನಿಂತಿರೋ ಭೂಮಿನ ದುರುಪಯೋಗ ಪಡಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ತಾನು ಸೃಷ್ಟಿ ಮಾಡ್ತಾ ಇರುವಂತಹ ಕಸವನ್ನು ತುಂಬ್ತಾ ಹೆಚ್ಚೆಚ್ಚು ಸಮುದ್ರನ ಕಸ ಮಾಡೋದು, ಕಲುಷಿತ ಮಾಡೋದು, ಮಾಲಿನ್ಯ ಮಾಡೋದು ಮಾಡ್ತಲೇ ಇದ್ದಾನೆ. ಇದರ ಭವಿಷ್ಯದ ಪರಿಣಾಮ ಸಿಕ್ಕಾಪಟ್ಟೆ ಭೀಕರವಾಗಿರುತ್ತೆ. 2004 ಸುನಾಮಿ ಬಂದಾಗ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಮಾಡಿದ್ದಾದರೂ ಏನು, ಓ ಇದಕ್ಕೆ ಹೆಸರು ಸುನಾಮಿ ಅಂತ. ಕರೋನಾ ಅಂತ ಈಗಿನ ಈ ವೈರಾಣುವಿಗೆ ಹೇಗೆ ನಾವು ನಾಮಕರಣ ಮಾಡಿ ಅಂತ ಸುಮ್ಮನೆ ಕೂರ್ಲಿಲ್ವಾದ್ರೂ ಕೂಡ ಎಷ್ಟೆಲ್ಲ ಸಮಸ್ಯೆಗಳು ನಮಗೆ ನಾವೇ ತಂದೊಡ್ತೀವಿ ಅಲ್ವಾ. ಅದು ಜಲಮಾಲಿನ್ಯ ಇರಬಹುದು, ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ, ಸಮುದ್ರ ಮಾಲಿನ್ಯನೂ ಬಗೆಹರಿಸಲಾಗದೆ ಇರುವ ಒಂದು ದೊಡ್ಡ ಸಮಸ್ಯೆಯಾಗಿ ಮನುಷ್ಯನ ಕೈ ಮೀರಿ ಹೋಗಿದೆ. ಇವತ್ತು ಸಾಮಾನ್ಯವಾಗಿ ಎಲ್ಲ ದೇಶಗಳ ದೊಡ್ಡ ಸಮಸ್ಯೆ ಅಂದರೆ ಅದು ಕಸ ವಿಲೇವಾರಿ. ಪ್ರತಿ ಸಣ್ಣ ಸಣ್ಣ ಹಳ್ಳಿ ಊರುಗಳಿಂದ ಹಿಡಿದು ದೊಡ್ಡ ದೊಡ್ಡ ದೇಶಗಳವರೆಗೂ ಪ್ರತಿಯೊಂದು ರಾಷ್ಟ್ರನೂ ಪ್ರತಿ ನಿತ್ಯ ಸಾವಿರಾರು ಟನ್ ಕಸನ ಉತ್ಪತ್ತಿ ಮಾಡ್ತಾ ಇದೆ. ಅದರಲ್ಲೂ ಅಮೆರಿಕ, ರಷ್ಯಾ, ಚೀನಾ ಮತ್ತು ಭಾರತ ಕಸ ಉತ್ಪತ್ತಿಯಲ್ಲೂ ಮುಂಚೂಣಿಯ ರಾಷ್ಟ್ರಗಳೇ. ಹೀಗೆ ಉತ್ಪತ್ತಿ ಮಾಡಲಾಗ್ತಾರೋ ಕಸಗಳ ಪೈಕಿ ಪ್ಲಾಸ್ಟಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಸಗಳದ್ದೇ ಸಿಂಹಪಾಲು ಅಂತ ಹೇಳ್ಬೋದು. ಈ ಒಂದು ಅಂದಾಜಿನ ಪ್ರಕಾರ ನಾವು ಪ್ರತಿದಿನ ನೀರು ಕುಡಿಯೋಕೆ ಬಳಸಿ ಬಿಸಾಡುವಂತಹ ನೀರಿನ ಪ್ಲಾಸ್ಟಿಕ್ ಬಾಟಲ್ ಮಾತ್ರ, ಬರೀ ಪ್ಲಾಸ್ಟಿಕ್ ಬಾಟಲ್ ಮಾತ್ರ 300 ಟನ್ನಷ್ಟು ತ್ಯಾಜ್ಯವಾಗಿ ಬದಲಾಗ್ತಾ ಇದೆಯಂತೆ. ಇವನ್ನ ಮತ್ತೆ ಬಳಕೆ, ಪುನರ್ಬಳಕೆ ಮಾಡೋದು ಖಂಡಿತ ಸಾಧ್ಯ ಇಲ್ಲ. ಅಲ್ಲದೆ ಪ್ಲಾಸ್ಟಿಕನ್ನು ಇಲ್ಲದೇ ಇರಂಗೆ ಅಂದರೆ ನಾಮಾವಶೇಷ ಮಾಡೋದಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲ ರಾಷ್ಟ್ರಗಳು ಈ ಕಸವನ್ನು ಸದ್ದಿಲ್ಲದೆ ಸಮುದ್ರಕ್ಕೆ ಸುರಿಯೋ ಕೆಲಸದಲ್ಲಿ ತೊಡಗ್ಬಿಟ್ಟಿದೆ. ಒಂದು ಅಂದಾಜಿನ ಪ್ರಕಾರ ಪ್ರತಿದಿನ 1,000 ಟನ್ ಪ್ಲಾಸ್ಟಿಕ್ ಮತ್ತು ಎಲೆಕ್ಟ್ರಾನಿಕ್ ತ್ಯಾಜ್ಯಗಳನ್ನು ಸಮುದ್ರಕ್ಕೆ ಸುರಿಯಲಾಗ್ತಿದೆ ಅಂತೆ. ಎಷ್ಟು ಭಯಂಕರವಾಗಿದೆ ಅಲ್ಲ ಇಂತಹ ಕಥೆಗಳು. ಯಪ್ಪ, ಸಮಯ 8:56 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಲೋ, ಕರ್ನಾಟಕದಲ್ಲಿ ಇವತ್ತು ಸಮುದ್ರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನೊಂದಷ್ಟು ಮಾತುಕತೆ ಬಾಕಿ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ

0: ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಹಿಂದೆ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕೆ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: FM ರೈನ್ಬೋಗೆ ಮೆಸೇಜ್ ಮಾಡಿ.
5: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
7: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
9: ಮ್ಯೂಸಿಕಲಿ ಯೋರ್ಸ್ ಅದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನ ಬಿಲು 101.3. 9:05 ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳುವಂತಹ ಸಮಯ ಅದು. ನಿಮ್ಮಿಷ್ಟದ ಹಾಡಿಗಾಗಿ ನೀವು ಕೂಡ ನಮಗೆ ಸಂದೇಶನ ತಲುಪಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ನಮಗೆ ಹರಿದು ಬರಲಿ. ನಿಮ್ಮಿಷ್ಟದ ಹಾಡು ಸಾಕಷ್ಟು ಇವೆ. ವಿಶ್ವಸಾಗರ ದಿನದ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ರಿ, ಧನ್ಯವಾದಗಳು ಅಂತ ಅನಂತಕುಮಾರ್ ಅವರು ಸಂದೇಶನ ಕಳಿಸಿ ಹೇಳಿದರು. ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ಪ್ರಸಾದ್ ಕೇಸರಮಡು, ಮಣಿಕಲ್ ಕೃಪಾ, ಜಯಶ್ರೀ, ಸುನೀಲ್, ಭೋಪ ವೆಂಕಟೇಶ್ ಅವರು ಸಂದೇಶನ ಕಳಿಸ್ತಾರೆ. ನಾಗರತ್ನ ರಾಜಾಜಿನಗರದಿಂದ ವಿನಯ್, ಪವಿತ್ರ ಮತ್ತು ಸವಿತಾ ವೇದ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ಶ್ರೀನಿವಾಸ್, ಮಹೇಶ್, ಆನಂದ, ಭದ್ರೇಶ್, ಬೆಳ್ಳಿ ಕುಮಾರಿ, ಬಿಂದು ಪ್ರಕಾಶ್ ಮತ್ತು ಅವ್ರ ಜೊತೆಗೆ ಹಂಪಿನಗರದಿಂದ ಶರತ್ ಬಿಡೆ, ಪದ್ಮಜ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರುತ್ತೆ. ಇವತ್ತು ಬೆಸ್ಟ್ ಫ್ರೆಂಡ್ ಡೇ ಅಂತೆ. ಬದುಕಿನ ಭರವಸೆಯ ಬೆಳಕಾದ ಯಾವ ಫ್ರೆಂಡ್, ಯಾವ ಬೆಸ್ಟ್ ಫ್ರೆಂಡ್ ನಿಮಗೆ ಥಟ್ ಅಂತ ನೆನಪಾಗ್ತಾರೆ, ಅವರೊಂದಿಗಿನ ನಿಮ್ಮ ಮಧುರ ಗಳಿಗೆ ನಮ್ಮ ಜೊತೆಲಿ ಒಂಚೂರು ಹಂಚ್ಕೊಳ್ತೀವಿ ಅನ್ನೋದಾದರೆ ನಿಮ್ಮ ಸಂದೇಶಗಳನ್ನು ನಮಗೆ ಟೈಪಿಸಿ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3.

9:19 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ನಾವು ಇವತ್ತು ವಿಶ್ವ ಬೆಸ್ಟ್ ಫ್ರೆಂಡ್ ದಿನದ ಜೊತೆ ಜೊತೆಗೆ ಸಮುದ್ರ ದಿನದ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಭೂಮಿಯ 1/4 ನೀರು ತುಂಬಿದ್ದು ಕೇವಲ 1% ಗಟ್ಟಿ ನೆಲ ಇದೆ, ಆ ನೆಲದಲ್ಲಿ ನಾವಿದ್ದೀವಿ ಅಂತ. ಮನುಷ್ಯ ತಾನು ನಿಂತಿರೋ ಭೂಮಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಷ್ಟೇ ಅಲ್ಲದಿರೋ, ತಾನು ಏನೇನು ಕಸನ ಸೃಷ್ಟಿ ಮಾಡ್ತಾ ಇದ್ದಾನೋ ಅದೆಲ್ಲವನ್ನೂ ಈ ಸಮುದ್ರಕ್ಕೆ ಹಾಕ್ತಾ ಇರೋದು ಕೂಡ ನಮಗೆ ಗೊತ್ತಿರುವಂತಹ ವಿಷಯ. ಏನು, ಎಷ್ಟು ಟನ್ ಪ್ಲಾಸ್ಟಿಕ್ ಬಾಟಲು, ಸುಮಾರು 300 ಟನ್ನಷ್ಟು ಪ್ಲಾಸ್ಟಿಕ್ ಬಾಟಲ್ಗಳನ್ನು ನಾವು ಒಂದು ದಿನದಲ್ಲಿ, ಕೇವಲ ಒಂದೇ ಒಂದು ದಿನದಲ್ಲಿ ಸಮುದ್ರಕ್ಕೆ ಸುರಿತಾ ಇದ್ದೀವಂತೆ. ವಾಯುಮಾಲಿನ್ಯದಿಂದ ಇವಾಗ ಆವಾಗಲೇ ಭೂಮಿಯ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಅದು ನಮಗೆ ಗೊತ್ತು. ಸಮುದ್ರದಲ್ಲಿ ತ್ಯಾಜ್ಯವನ್ನು ಸುರಿತಾ ಇರೋದ್ರಿಂದ ಸಮುದ್ರದ ನಕ್ಷೆಯೇ ಬದಲಾಗ್ತಾ ಇದೆಯಂತೆ. ಇದರ ಪರಿಣಾಮವಾಗಿ ಅಂಟಾರ್ಟಿಕ್ ಸೇರಿದಂತೆ ಸಮುದ್ರದ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಹೆಪ್ಪುಗಟ್ಟಿರೋ 1,000 ಟನ್ನಷ್ಟು ಮಂಜುಗಡ್ಡೆಗಳು ಕರಗ್ತಾ ಇದೆ. ಈಗಾಗಲೇ 8,000 ಬಿಲಿಯನ್ ಟನ್ನಷ್ಟು ಮಂಜು ಕರಗಿರೋ ಕುರಿತು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಸ್ಪಷ್ಟಪಡಿಸಿದೆ. ಇದರಿಂದ ಸಮುದ್ರದ ನೀರಿನ ಮಟ್ಟ ಪ್ರತಿನಿತ್ಯ ಏರ್ತಾ ಇದೆಯಂತೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆಗಳೇ ಇಲ್ಲದಾಗಿ ಅಮೆರಿಕದ ನ್ಯೂಯಾರ್ಕ್ ಸೇರಿದಂತೆ ಅನೇಕ ನಗರಗಳು ನೀರಲ್ಲಿ ಮುಳುಗೋಗುತ್ತೆ ಅಂತ ಕೂಡ ಹೇಳಿದೆ. ಭಾರತದಲ್ಲೂ ಮಂಗಳೂರು, ಕೇರಳ ಮತ್ತು ತಮಿಳುನಾಡಿನ ಅನೇಕ ನಗರಗಳು ನೀರಲ್ಲಿ ಮುಳುಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ವಿಜ್ಞಾನಿಗಳು ಇವೆಲ್ಲ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡೋದು, ಸಮುದ್ರನ ಮಾಲಿನ್ಯ ಮಾಡೋದು ನಾವು ಕಡಿಮೆ ಮಾಡ್ತಾ ಇಲ್ಲ, ಯಾರೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂತ ಕಾಣುತ್ತೆ. ಯಾರಿಗೇನು ಹೇಳೋಕ್ಕಾಗತ್ತೆ ಹೇಳಿ. ಸಮಯ 9:21, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮಿಷ್ಟದ ಹಾಡಿಗಾಗಿ ನಿಮ್ಮ ಸಂದೇಶ ನಮಗೆ ತಲುಪಲಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಎನ್ ಜಿ ಬಸವರಾಜು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲತೆಯಲ್ಲಿ, ಮತ್ತು ಒಂದು ಹಾಡು ನಮಗೋಸ್ಕರ ಅಂತ ಶೋಭಾ ಬಸಯ್ಯ, ಅದಿತಿ ಸಿಂಗ್, ಅವಿನಾಶ್, ಅಂಜಲಿ, ಕಲಬುರಗಿ ಜಿಲ್ಲೆಗೆ ಕಡಗಂಚಿಯಿಂದ ಧರ್ಮಣ್ಣದನ್ನಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತು ಶ್ರೀಧರ್ ಪನ್ನಗ ಅವರು, ನಂದಿನಿ, ಮಾಲ್ತೇಶ್, ಹರೀಶ್, ಶ್ರೀನಿವಾಸ್, ಮಹೇಶ್, ಆನಂದ, ಭದ್ರೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಹಲವು ಕರ್ನಾಟಕದ ಜೊತೆ ಜೊತೆಗೆ ನಮಗೆ ಒಂದು ಹಾಡು ಕೇಳಿಸಿ ಇವತ್ತಿನ ನಮ್ಮಿಷ್ಟದ ಹಾಡಿನಲ್ಲಿ ಅಂತ ಕಿಶನ್ ರೋಷನ್, ಶುಭರಾಣಿ, ಹನುಮಂತೇಗೌಡ. ಹಾಡ್ಲಿಯಿಂದ ರೂಪ ಪಾಂಡುರಂಗರಾವ್ ಅವರು ಸಂದೇಶನ ಕಳಿಸಿದ್ದಾರೆ. ವೆಂಕಟೇಶ್ ಟೈಲರ್ ಅವರು, ಜೊತೆಗೆ ಮಡಬಲು ಲಾವಣ್ಯ ರೂಪ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ಕಿರಣ್, ನಿಮ್ಮ ಸಂದೇಶ ಕೂಡ ತಲುಪಿದೆ. ಗಿರಿಜಾ ಅಜಯ್ ಅವರು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅವರೆಲ್ಲರಿಗಾಗಿ ಈ ಮುಂದಿನ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಆಕಾಶವಾಣಿ FM ರೇನ್ಬೋ.
4: ಸಮಯ 9:44, ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಈ ಜೀವನದ ಪಯಣದಲ್ಲಿ ಅನೇಕ ಸಂಬಂಧಗಳು ನಮ್ಮನ್ನ ಸುತ್ತುವರೆದಿರುತ್ತೆ. ಕೆಲವು ಸಂಬಂಧಗಳು ನಮಗೆ ಹುಟ್ಟಿನಿಂದಲೇ ಬಂದರೂ ಇನ್ನೂ ಕೆಲವು ನಾವೇ ಅರಸಿ ಹೋಗಿರ್ತೇವೆ. ಹಾಗೆ ಸಿಕ್ಲಿ ಅಂತ ಒಂದು ಅದ್ಭುತ ಬಂಧ ಅಂದರೆ ಅದು ಸ್ನೇಹ. ಬದುಕಿನ ಹಲವು ಕಷ್ಟದ ದಿನಗಳಲ್ಲಿ ಯಾರೂ ಇಲ್ಲದೆ ಇದ್ದಾಗ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿದ್ದು ನೆಂಟರಿಗಿಂತ ನಮಗೆ ಆತ್ಮೀಯರಾದವರು ಸ್ನೇಹಿತರೇ ಹೆಚ್ಚು. ಇಂತಹ ಆಪ್ತ ಸ್ನೇಹಿತರನ್ನು ನೆನೆಸ್ಕೊಳ್ತಾ ಒಂದ್ಸಲ ಅವರಿಗೆ ಪ್ರೀತಿ ಕೃತಜ್ಞತೆಯನ್ನು ಸಲ್ಲಿಸೋದು. ಇದೇ June 8 ಆತ್ಮೀಯ ಸ್ನೇಹಿತರ ದಿನವನ್ನು ಆಚರಿಸಲಾಗುತ್ತೆ. ಫ್ರೆಂಡ್ಸ್ ಇಲ್ಲದೆ ಒಂದಿನೂ ಕಳೆದವರು, ಆಗಾಗ ಸಿಕ್ಕಿದ್ರು ಗಟ್ಟಿ ಬಂದವಳ್ಳವರು, ಎಷ್ಟೋ ಕಾಲ ಸಿಗದೆ ಹೋದರೂ ಅದೇ ಪ್ರೀತಿಯನ್ನು ಇಟ್ಕೊಂಡವರು, ಹೀಗೆ ನಮ್ಮ ಫ್ರೆಂಡ್ಸ್ ಹೀಗೆ ಹಾಗೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಂಡ್ರು ನಮ್ಮ ಬದುಕಿನ ಅತ್ಯಂತ ಅಮೂಲ್ಯ ವ್ಯಕ್ತಿಗೆ ನೀನು ನನ್ನ ಬದುಕಿನಲ್ಲಿ ಇದ್ದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳು. ಸುಂದರ ಕ್ಷಣ ಇದಾಗಬೇಕು. ಹೌದು ಮೇಡಮ್, ಹಾಗೇ ಇದೆ ನಮ್ಮ ಬಂಧ ಅಂತ ಜಯಲಕ್ಷ್ಮಿ, ಈ ನನ್ನ ಜೀವನದ ಬೆಸ್ಟ್ ಫ್ರೆಂಡ್ ಅಂತ ನಾಗೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈಗ ಅವಳು ನನ್ನ ವೈಫ್ ಕೂಡ, ಬೆಸ್ಟ್ ವೈಫ್ ಕೂಡ ಅಂತ ಹೇಳಿದ್ದಾರೆ. ನಾಗೇಂದ್ರ ತಾವರೆಕೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಚಿತ್ರ ಅವರು ಸಂದೇಶನ ಕಳಿಸಿದ್ದಾರೆ. ಚನ್ಕುಂಟೆ ಸಿರಾದಿಂದ ಯಶಸ್ವಿನಿ ತೇಜಸ್ವಿನಿ, ಗಾನಸುಮ ಪಟ್ಟ ಸೋಮನಹಳ್ಳಿ, ಹಾಡಿಗೆಗಳಿಗಿಂತ ನನಗೆ ಒಳ್ಳೆ ಫ್ರೆಂಡ್ ಯಾವುದೂ ಅನ್ಸಲ್ಲ ಮೇಡಮ್ ಅಂತ ನಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಅವರ ಜೊತೆಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಸಂದೇಶ ಕಳಿಸಿದ್ದಾರೆ. ಚುಟ್ಟಿಮಾನಿ ಭಾಗಮಂಡಲ ಕೊಡಗುಯಿಂದ, ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಚಿದಾನಂದ್ ಅವರು TB ಸರ್ಕಲ್ ಇಂದ, ರಾಯಭಾಗದಿಂದ ಓಂಕಾರ್ ಸುರೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ಡಾಕ್ಟರ್ ಅನಿಲ್ ಅವರು ನಾಗರಾಜ್ ಅವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ 9:54, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಮುಧೋಳದಿಂದ ಶ್ರೇಯಾ ಸಾನ್ವಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ, ಜೊತೆಗೆ ಪ್ರಿಯಾಂಕಾ ಅವರು ಸಂದೇಶನ ಕಳಿಸಿ ಒಂದು ಹಾಡು ನಮಗೋಸ್ಕರ ಬೇಕು ಅಂತ. ಸಂತೋಷ್ ದೂಪದಾಳ ಕೆಂಪರಾಜು ಮೈಸೂರಿಂದ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರದಿಂದ, ನೇತ್ರ ಸಂದೇಶನ ಕಳಿಸಿದರೆ, ಮಂಜುನಾಥ್ ಕುಂಡಿಕುಪ್ಪ ಇಂದ ಸಂದೇಶನ ಕಳಿಸಿದರೆ, ಮತ್ತೆ ಅವರ ಜೊತೆಗೆ ಚಂದ್ರಶೇಖರ್ ಹನುಮಸಾಗರದಿಂದ ಸಂದೇಶನ ಕಳಿಸಿದರೆ, ಅನಂತಕುಮಾರ್ ಅರಸು ಎಂ ಆರ್ ಶ್ರೀಕಂಠನ ಗ್ರಹಾರ ಮೈಸೂರಿಂದ, ನೇತ್ರವತಿ ಮಹೇಶ್ ಅವರು ಕೂಡ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೋಸ್ಕರ ಮುಂದಿನ ಹಾಡು ಮೂಡಿ ಬರ್ತಾ ಇದೆ, ಕೊನೆಯ ಹಾಡಾಗಿ ನಿಮ್ಮೆಲ್ಲರಿಗೋಸ್ಕರ ಈ ಹಾಡು ಕೇಳ್ತಾ ಇರಿ. ಕನ್ನಡ ಕಾಮನ ವಿಲೇನಲ್ಲೂ ನಿಮ್ಮ ಜೊತೆಯಾಗಿರೋದು ನಾನು ಮಾತು ಚೈತ್ರ. 10 ಮತ್ತೆ ವಾಪಸ್ ಆಗ್ತೀನಿ ಸಣ್ಣ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಇದು ಕನ್ನಡ ಕಾಮನ ವಿಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಅಮ್ಮನಿಗೆ ಅಥವಾ ಅಪ್ಪನಿಗೆ ಒಂಥರ ಭಯ ಆಗ್ತಾ ಇರುತ್ತೆ, ಮಕ್ಕಳಿಗೂ ಕೂಡ ಅಲ್ಲಿ ಹೋದ್ರೆ ಎಂಥ ಫ್ರೆಂಡ್ಸ್ ಸಿಗ್ತಾರೋ ಏನಾಗುತ್ತೋ ಅಂತ ಒಂಥರ ತವಕ ಇದ್ದೇ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬಂದು ಅಮ್ಮ ನನಗೊಂದು ಬೆಸ್ಟ್ ಫ್ರೆಂಡ್ ಸಿಕ್ಕಲು, ಬೆಸ್ಟ್ ಫ್ರೆಂಡ್ ಸಿಕ್ಕ ಅಂತ ಹೇಳಿದಾಗ ನಿಜಕ್ಕೂ ಒಂಥರ ಖುಷಿಯಾಗುತ್ತೆ, ಒಂಥರ ನಿರಾಳ ಆಗುತ್ತೆ. ಬಾ ಯಾರೋ ಒಬ್ರು ನನ್ನ ಮಗನಿಗೆ ಅಥವಾ ಮಗಳಿಗೆ ಅಂತ ಜೊತೆಯಲ್ಲಿದ್ದಾರೆ ಅಂದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಇಂತಹ ಸ್ನೇಹ ಸಂಬಂಧದ ಹಾಡುಗಳನ್ನು ಕೇಳ್ತಾ ಇವತ್ತಿನ ಸಿನಚಿತೆ ಕಾರ್ಯಕ್ರಮದಲ್ಲಿ ಸಾಕ್ತೀವಿ. ಜೊತೆಗೆ ಸ್ನೇಹದ ಒಂದಷ್ಟು ಮಾತುಕತೆಯಲ್ಲಿ ಇವತ್ತಿನ ಸ್ನೇಹದ ವಿಶೇಷ ದಿನದಲ್ಲಿ ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3.

ಸಮಯ 10:13. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಸಿನಿಚಿಟ ಕಾರ್ಯಕ್ರಮದಲ್ಲಿ ಸ್ನೇಹದ ಗೀತೆಗಳನ್ನ ನಾವು ಇವತ್ತು ಕೇಳ್ತಾ ಇದ್ವಿ. ಫ್ರೆಂಡ್ಸ್ ಇಲ್ಲದೆ ಒಂದಿನೂ ಕಳೆದವರು ಯಾರೂ ಇರಕ್ಕೆ ಸಾಧ್ಯನೇ ಇಲ್ಲ. ಅವಾಗವಾಗ ಸಿಕ್ಕರು ಗಟ್ಟಿ ಬಂದ ಉಳ್ಳವರು, ಎಷ್ಟೋ ಕಾಲ ಸಿಗದೆ ಹೋದರೂ ಅದೇ ಪ್ರೀತಿಯನ್ನು ಇಟ್ಕೊಂಡವರು, ಹೇಗೆ ನಮ್ಮ ಫ್ರೆಂಡ್ಸ್ ಹೀಗೆ ಹಾಗೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಂಡ್ರು. ನಮ್ಮ ಬದುಕಿನ ಅತ್ಯಂತ ಅಮೂಲ್ಯ ವ್ಯಕ್ತಿ ಆಗ್ಬಿಟ್ಟಿರ್ತಾರೆ ನಮ್ಮ ಫ್ರೆಂಡ್ಸ್. ನೀನು ನನ್ನ ಬದುಕಿನಲ್ಲಿ ಇದ್ದಿದ್ದಕ್ಕೆ ಧನ್ಯವಾದ ಅಂತ ಯಾರಿಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಫ್ರೆಂಡ್ಸಲ್ಲಿ ಅಂತ ನೀವು ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಫ್ರೆಂಡ್ಸ್ ಅನ್ನೋದು ಎಲ್ಲ ನೋವಿಗೂ ಒಂದು ಬೆಸ್ಟ್ ಮೆಡಿಸಿನ್ ಅಂತೆ. ಆದರೆ ನೆನಪಲ್ಲಿ, ಫ್ರೆಂಡಿಂದ ಆದ ನೋವಿಗೆ ಯಾವ ಮೆಡಿಸನ್ನು ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸ್ನೇಹಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಸ್ನೇಹದಲ್ಲಿ ಮೋಸ ದ್ರೋಹ ಖಂಡಿತ ಬೇಡ. ಸಮಯ 10:15 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು. ನೋಡು, ಅವಳಿಗೆ ನಿನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದಾರೆ, ನೀನು ಅವಳನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನಿಮ್ಮಿಬ್ರು ಮಧ್ಯೆ ಇರೋದು ಫ್ರೆಂಡ್ಶಿಪ್ ಅದು ಗೊತ್ತಾಗಕ್ಕೆ ಟೈಮ್ ಬರುತ್ತೆ. ಹಾಗೆ ನಮ್ಮಿಬ್ರು ಭೇಟಿ ಮಾಡಿಸೋದಕ್ಕೂ ಒಂದು ಟೈಮ್ ಅಂತ ಇರುತ್ತೆ.
1: ತಲೆ ತಿನ್ಬೇಡ, ಆಫೀಸ್ ಬಂತು ಹೋಗು.

ಸಮಯ 10:27 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. 1935 ಯುಎಸ್ ಕಾಂಗ್ರೆಸ್ ಜೂನ್ 8 ಅಂದ್ರೆ ಈ ದಿನವನ್ನ ಆತ್ಮೀಯ ಸ್ನೇಹಿತರಾಗಿ ಅವರಿಗೋಸ್ಕರ ಮುಡಿಪಾಗಿಡೋ ದಿನ ಅಂತ ನಿರ್ಧಾರ ಮಾಡ್ತು. ಮೇಡಮ್, ನನಗೆ ಕೆಲಸ ಬಿಟ್ಟರೆ ನನ್ನ ಅಕ್ಕ ಅಣ್ಣ ಅತ್ತಿಗೆನೆ ನನ್ನ ಜೀವನದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಯಾರ್ಯವರು ಸಂದೇಶ ಕಳಿಸಿದ್ದಾರೆ ಅಂದರೆ ನಾಗರತ್ನ ರಾಜಾಜಿನಗರದಿಂದ. ಮತ್ತೆ ನಮಸ್ಕಾರ, ನಿಜವಾಗ್ಲೂ ಖುಷಿ ಕೊಡುವಂತಹ ವಿಷಯ, ಬೆಸ್ಟ್ ಫ್ರೆಂಡ್ಸ್ ಜೀವನದಲ್ಲಿ ಬೇಕು, ಇರಲೇಬೇಕು ಅಂತ ಸಾಕಷ್ಟು ಜನ ಸಂದೇಶನ ಕಳಿಸ್ತಾರೆ. ನೀವು ನಿಮ್ಮ ಸಂದೇಶನ ಕಳಿಸಿ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಯಾವುದಾದ್ರೂ ಒಂದು ದಿನ ಆಯಿತು ಅಂದರೆ ಅದರ ಬಗ್ಗೆ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇರುತ್ತೆ, ಮಾತಾಡ್ತಾ ಇರ್ತಾರೆ, ಬರೀತಾ ಇರ್ತಾರೆ. ಈ ದಿನ ಬರೀ ಒಂದು ಅಮೆರಿಕ ದೇಶಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದಲ್ಲಿ ಜನಪ್ರಿಯತೆನ ಗಳಿಸ್ತು. ಹಾಗಾಗಿ ಬೇರೆ ಎಲ್ಲ ವಿಶೇಷ ಆಚರಣೆಗಳ ಹಾಗೆ ಇದು ಇನ್ನಷ್ಟು ಗ್ಲೋಬಲ್ ಆಗ್ತಾ ಇದೆ. ಜುಲೈ ತಿಂಗಳ ಕೊನೆಯಲ್ಲಿ ಕೂಡ ಸ್ನೇಹಕ್ಕೆ ಮೀಸಲಾದ ದಿನ ಒಂದಿದೆ, ಅದು ಗೊತ್ತಲ್ಲ, ಅದೇ ಅಂತಾರಾಷ್ಟ್ರೀಯ ಸ್ನೇಹ ದಿನ, ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ. ಇದು ರಾಷ್ಟ್ರೀಯ ಸ್ನೇಹ ದಿನ. ಅದಂತೂ

ವಿಶ್ವದಾದ್ಯಂತ ಇರೋ ಎಲ್ಲ ಸ್ನೇಹಿತರನ್ನ ನೆನೆಯೋ ಶುಭಾಶಯ ಕೋರಿ ಸಂಭ್ರಮ ಪಡೋ ದಿನ. ಆದ್ರೆ ಈ ದಿನ ಹಾಗಲ್ಲ, ಇದು ಬರೀ ನಮ್ಮ ಬೆಸ್ಟ್ ಫ್ರೆಂಡ್ಸ್ಗಾಗಿ ಮಾತ್ರ ಮೀಸಲಾಗಿರುವಂತಹ ದಿನ. June 8 ಕೇವಲ ನಮ್ಮ ಬೆಸ್ಟ್ ಫ್ರೆಂಡ್ಸ್ಗಾಗಿ ಮಾತ್ರ ಮೀಸಲಾಗಿರುವಂತಹ ದಿನ ಇದು. ಸಂಬಂಧಗಳ ವ್ಯಾಪ್ತಿಗಿಂತ ಹೆಚ್ಚಾಗಿ ಆ ಬಂಧದ ಆಳವನ್ನು ಸಂಭ್ರಮಿಸುವಂತಹ ದಿನ.

ಸಮಯ 10:51. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲು 101.3. ಒಳ್ಳೆ ಟಾಪಿಕ್ ರೀ, ದಿ ಬೆಸ್ಟ್ ಫ್ರೆಂಡ್. ಇವತ್ತು ಬೆಸ್ಟ್ ಫ್ರೆಂಡ್ ದಿನ. ರೈನ್ಬೋನೇ ನನಗೆ ತುಂಬ ಬೆಸ್ಟ್ ಫ್ರೆಂಡ್. ಇತ್ತೀಚೆಗೆ ನನಗೆ ರೈನ್ಬೋಗೆ ನೆಂಟಾಗಿದ್ದು, ಯಾವಾಗಲೂ ಒಟ್ಟಿಗೆ ಇರ್ತೀವಿ. ಇನ್ನೂ ಇಬ್ರು ನನ್ನ ಫ್ರೆಂಡ್ಸ್ ಇದ್ದಾರೆ, ಗಿರೀಶು ಮತ್ತು ವೇಣುಗೋಪಾಲ್ ಅಂತ. ಅವ್ರೀಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈ ಪ್ರೋಗ್ರಾಮ್ ಕೇಳಿದ ನಂತರ ಮೀಟ್ ಮಾಡಬಹುದು ಭಾಗ್ಯವಿದ್ರೆ. ನಾವು ಭದ್ರಾವತಿಯಲ್ಲಿ ಚಿಕ್ಕನ್ನಲ್ಲಿ ಒಟ್ಟಿಗೆ ಕಲಿತು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ ಅಂತ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಯಾರಿವರು? ಸಂತೋಷ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ, ನಮ್ಮ ಯಾವುದೇ ವಿಷಯಗಳಿಗೆ ಜಡ್ಜ್ಮೆಂಟನ್ನು ಕೊಡದೆ ನಮ್ಮ ತಪ್ಪು ಒಪ್ಪುಗಳನ್ನು ಒಪ್ಪಿಕೊಳ್ಳೋ ಏಕೈಕ ವ್ಯಕ್ತಿ ಅಂದರೆ ಅದು ಬೆಸ್ಟ್ ಫ್ರೆಂಡ್. ಇದನ್ನು ಕೇವಲ ನೆನಪುಗಳ ಮೆರವಣಿಗೆಯಲ್ಲಿ ಕಳೆಯುತ್ತೋ ಅಥವಾ ಜೊತೆಗೆ ಸೇರಿ ಆಚರಿಸೋದೋ ಅದು ನಮ್ಮಿಷ್ಟ. ಜೊತೆಯಾಗಿ ಕಾಫಿ ಕುಡಿಯೋದಿರ್ಬೋದು, ಪಿಕ್ನಿಕ್ ಹೋಗೋದು, ಅಥವಾ ಹಳೆಯ ನೆಚ್ಚಿನ ಸಿನಿಮಾಗಳನ್ನು ಒಟ್ಟಿಗೆ ಕೂತು ನೋಡೋದ್ರ ಮೂಲಕ ಹಳೆ ನೆನಪುಗಳನ್ನು ಸವಿಯೋದು ಜಗತ್ತಿನ ತುಂಬ ನಡೀತಲೇ ಇರುತ್ತೆ. ಇವತ್ತಿನ ನಮ್ಮ ಹೊಸ ಹೊಸ ಸೋಷಿಯಲ್ ಮೀಡಿಯಾಗಳು, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯಾವುದೇ ಇರಬಹುದು, ಇಲ್ಲಿನ ಎಮೋಜಿಗಳಲ್ಲೇ ನಾವು ಬೆಸ್ಟ್ ಫ್ರೆಂಡ್ಗೆ ಖುಷಿ ಪಡಿಸುವಂತಹ ಕಾಲ ಕೂಡ ಬಂದ್ಬಿಟ್ಟಿದೆ. ಪುಟ್ಟ ಉಡುಗೊರೆ ಕೂಡ ಕಳಿಸಬಹುದು, ಏನೇನೆಲ್ಲ ಮಾಡಬಹುದು ಅಂತ ಹೇಳ್ತಿರ್ತೀವಿ. ಆದರೆ ದೂರದ ಊರಲ್ಲಿ ಅಥವಾ ಬೇರೆ ದೇಶದಲ್ಲಿ ಇರೋ ಸ್ನೇಹಿತರು ಈ ದಿನ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರೆ ಒಂದು ದೊಡ್ಡ ಖುಷಿ ಕೊಡುತ್ತೆ ಅನ್ನೋದಂತೂ ಸುಳ್ಳಲ್ಲ. ಬೆಸ್ಟ್ ಫ್ರೆಂಡ್, ಹ್ಯಾಪಿ ಬೆಸ್ಟ್ ಫ್ರೆಂಡ್ ಡೇ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ ಜೊತೆಯಾಗಿದ್ದು ಇಷ್ಟು ಹೊತ್ತು ನಾನು ಮಧು ಚೈತ್ರ. ಇದು ಇವತ್ತಿನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3.

0: ಹೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. 11:02:45 ಹೊತ್ತಿನಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಇವತ್ತಿನ ಸ್ಪೆಷಲ್ ಏನು, ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನ ಕೊಡೋದ್ರ ಜೊತೆಗೆ ಇವತ್ತು ಇಬ್ಬರು ಬಾಲಿವುಡ್ ನಟಿಯರ ಹುಟ್ಟುಹಬ್ಬ ಕೂಡ ಹೌದು. ಹಾಗಾಗಿ ಅವರಿಗಾಗಿ ಒಂದೊಂದು ಹಾಡುಗಳನ್ನ ಸಮರ್ಪಿಸ್ತಾ ಬಾಲಿವುಡ್ ಚಿತ್ರರಂಗದ ಒಂದಷ್ಟು ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಬಾಲಿವುಡ್ನ ಪ್ರಖ್ಯಾತ ನಟಿ ಡಿಂಪಲ್ ಕಪಾಡಿಯಾ ಹಾಗೆ ಶಿಲ್ಪಾ ಶೆಟ್ಟಿ ಅವರ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಅವರ ಹಾಡುಗಳು ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದೀರಿ. ಖಂಡಿತ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಸದ್ಯಕ್ಕೆ ಸಾಗೋಣ. ಈ ಹೊತ್ತಿನಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಡಿಂಪಲ್ ಕಪಾಡಿಯ ಭಾರತೀಯ ಚಿತ್ರರಂಗದ ಅದ್ಭುತ ಹಾಗೆ ಸದಾ ಯುವ ಮನಸ್ಸಿನ ನಟಿಯರಲ್ಲಿ ಒಬ್ಬರು ಅಂತಲೇ ಹೇಳಬಹುದು. ಕೇವಲ 15ನೇ ವಯಸ್ಸಿನಲ್ಲಿ ರಾಜ್ ಕಪೂರ್ ಅವರ ಬಾಬಿ ಸಿನಿಮಾದ ಮೂಲಕ ರಾತ್ರೋರಾತ್ರಿ ಸ್ಟಾರ್ ಆದಂತಹ ಇವರ ಜೀವನ ಕೂಡ ಅಷ್ಟೇ ಆಸಕ್ತಿದಾಯಕವಾಗಿ ಇತ್ತು ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಬಹಳಷ್ಟು ಜನ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಿದ್ದೀರಿ, ಸಂದೇಶವನ್ನು ಕಳಿಸಿದ್ದೀರಿ. ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಧಾನಾರಾಯಣ್ ಕೆ ಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಇವತ್ತು ಡಬಲ್ ಬರ್ತ್ ಆನಿವರ್ಸರಿ ಅಷ್ಟೇ, ಅದರ ಜೊತೆಗೆ ನಾವು ಮತ್ತೊಬ್ಬರನ್ನ ನೆನಪು ಮಾಡಿಕೊಳ್ಳೇಬೇಕು. ನಟ ರಾಜೇಂದ್ರನಾಥ್ ಅವರನ್ನು ಕೂಡ ಇವತ್ತು ನಾವು ಸ್ಮರಿಸಲೇಬೇಕು ಅಂತ ಹೇಳಿ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ದಿವಾಕರ್ಷಣ ಮೂಡುಬಿದ್ರೆಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ರಿಕ್ವೆಸ್ಟ್ ನಮ್ಮನ್ನು ತಲುಪ್ತಾ ಇದೆ. ಖಂಡಿತ ನೀವೇ ರಿಕ್ವೆಸ್ಟ್ ಮಾಡಿದಂಥ ಹಾಡುಗಳು ನಿಮಗಾಗಿ ಪ್ರಸಾರವಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಕಮಲ್ ಕಪಾಡಿ ಅವರು ಅಭಿನಯಿಸಿರುವಂತಹ ಹಾಡುಗಳನ್ನ ಆಲಿಸ್ತಾ ಇದ್ರಿ. ಹೌದು, ನಾವು ಮಾತಾಡ್ತಾ ಇದ್ವಿ ಅವ್ರ ಬಗ್ಗೆ ಕೂಡ. ತಮ್ಮ ಮೊದಲ ಬ್ಲಾಕ್ ಬಸ್ಟರ್ ಸಿನಿಮಾ ಬಾಬಿ 1973 ಬಿಡುಗಡೆ ಆಗಿದ್ದು. ಆದರೆ ಆ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೆ ಅವರು ಆಗಿನ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಅವರನ್ನ ವಿವಾಹವಾಗಿದ್ರು. ಆಮೇಲೆ ಸ್ವಲ್ಪ ದಿನ ಸಿನಿಮಾಯಿಂದ ಅವರು ದೂರ ಕೂಡ ಸರಿದಿದ್ರು. ತದೇಶವನ್ನ ಕಳಿಸಿ ನಮಗೂ ಕೂಡ ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ ಹೆಚ್ಚ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ. ಹೌದು, ನೀವು ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಾಗಲೇ ಪ್ರಸಾರ ಆಗಿದೆ. ಸಾಗರ್ ಚಿತ್ರದ ಗೀತೆಗಾಗಿ ರಿಕ್ವೆಸ್ಟ್ ಮಾಡಿದ್ರಿ. ಸಾಗರ್ ಕಿನಾರೆ ಹಾಡು ಪ್ರಸಾರ ಆಯಿತು. ಈ ಗೀತೆ ಸುಭಾನ್ ಕೋರಿ ಹಂಪಸಾಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಮಗೂ ಶಿಲ್ಪಾ ಶೆಟ್ಟಿ ಅಭಿನಯದ ಒಂದು ಹಾಡು ಬೇಕು ಅಂತ ಹೇಳಿ ಸೋನು ಚಿತ್ರದುರ್ಗದಿಂದ ಕೇಳ್ತಾ ಇದ್ದೀರಾ. ಖಂಡಿತ ಪ್ರಸಾರ ಆಗುತ್ತೆ. ಕಿಶನ್ ರೋಷನ್, ಶೋಭರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ, ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ಮೆಚ್ಚಿನ ಗೀತೆ ಕೂಡ ಪ್ರಸಾರ ಆಗಲಿ ಅಂತ ಹೇಳಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ. ಹಾಗೆ ರಘುನಾರಾಯಣ್ ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಮಗೂ ಕೂಡ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ.

ಹೆಲಿಯೋಸ್ ಮ್ಯಾಜಿಕ್ ಲಿಯೋಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. ಡಿಂಪಲ್ ಕಪಾಡಿ ಅವರ ಅಭಿನಯದ ಹಾಡುಗಳನ್ನ ಕೇಳ್ತಾ ಇದ್ರಿ. ಕೇವಲ ಗ್ಲಾಮರಸ್ ಪಾತ್ರಗಳಲ್ಲಷ್ಟೇ ಅಲ್ಲ, ಕಲಾತ್ಮಕ ಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಅನಿಸ್ಕೊಂಡವರು ಡಿಂಪಲ್ ಕಪಾಡಿ ಅವರು. 1993 ತೆರೆ ಕಂಡಂತ ರುಡಾಲಿ ಚಿತ್ರದ ಅದ್ಭುತ ಅಭಿನಯಕ್ಕಾಗಿ ಈ ನಟಿ ಅತ್ಯುತ್ತಮ ನಟಿಯಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಕೂಡ ಪಡ್ಕೊಳ್ತಾರೆ ಡಿಂಪಲ್ ಕಪಾಡಿ ಅವರು. ಸಂದೇಶವನ್ನ ಕಳಿಸಿ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ಎಸ್, ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಸದಾಶಿವ ಹುಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿಂದ. ಹಾಗೆ ಸಾಗರ್ ಚಿತ್ರದ ಸಾಗರ್ ಕಿನಾರೆ ಹಾಡಿಗಾಗಿ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಈಗಾಗಲೇ ಈ ಗೀತೆ ಪ್ರಸಾರ ಆಯಿತು. ಮಂಜುನಾಥ್ ಲಗ್ಗರೆಯಿಂದ ಸಂದೇಶ ಕಳಿಸಿದ್ರು, ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು, ನಾಗರತ್ನ ರಾಜಾಜಿನಗರದಿಂದ, ಹಾಗೆ ಶಕುಂತಲಾ ಶಂಕರ್ ಮಂಡ್ಯದಿಂದ, ಜೊತೆಗೆ ನಮಗೂ ಒಂದು ಹಾಡು ಬೇಕಂತ ಹೇಳಿ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಹಾಗೆ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಹೇಳ್ತಾ ಇರೋದು ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ. ಹೌದು, ಶಿಲ್ಪಾ ಶೆಟ್ಟಿ ಅವರ ಅಭಿನಯದ ಹಾಡು ಕೂಡ ಒಂದು ಬರಲಿ ಅಂತ ಹೇಳ್ತಿದ್ದಾರೆ, ಖಂಡಿತ ಪ್ರಸಾರ ಆಗುತ್ತೆ. ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ ಸಂದೇಶವನ್ನ ಕಳಿಸಿ. ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಹಾಡುಗಳ ಪ್ರಸಾರ ಆಗ್ತಾ ಇದೆ, ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ. ಖಂಡಿತ ನಿಮ್ಮೆಲ್ಲರ ನೆಚ್ಚಿನ ಗೀತೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನೀವೇ ರಿಕ್ವೆಸ್ಟ್ ಮಾಡಿದಂತಹ ಗೀತೆ ಶಿಲ್ಪಾ ಶೆಟ್ಟಿ ಅವರ ಅಭಿನಯದ ಗೀತೆ ಕೇಳಿದ್ರಿ. ಎಸ್, ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ರೇಣುಕಾ ನರಸಿಂಹ ಪಾದರಾಯನಪುರದಿಂದ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ, ಹಾಗೆ ನಮ್ಮ ಸಂದೇಶ ಕೂಡ ಓದಿ ಅಂತ ಹೇಳಿ ಹೆಚ್.ಎಲ್. ಬಸವರಾಜ್ ಪುಟ್ಟಿಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶವನ್ನ ಕಳಿಸಿ ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ ಬಹಳ ಖುಷಿ ಕೊಡ್ತಾ ಇದೆ. ಈ ಶುಭ ಸಂದರ್ಭಕ್ಕೆ ನಾವು ಕೂಡ ಸಾಕ್ಷಿಯಾಗೋದು ನಮ್ಮ ಸೌಭಾಗ್ಯ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಡಿಂಪಲ್ ಕಪಾಡಿ ಅವರಿಗೆ ಜನ್ಮದಿನದ ಶುಭಾಶಯಗಳು, ಸುಂದರವಾದಂತಹ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಹೇಂದ್ರ ಕಪೂರ್ ಅವರು ಹಾಡದಂತ ಯಾವ್ದಾದ್ರು ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ ಹನುಮ ಸವರದಿಂದ ಚಂದ್ರಶೇಖರ್ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ಆಪ್ಕಿ ಪಸಂದ್ ಹಾಡುಗಳು ಇಷ್ಟವಾಯಿತು ಅಂತ ಹೇಳಿ ವಿಲಿಯಂ ಪರ್ಲಟ್ಕೈ ಪುತ್ತೂರಿನಿಂದ ಸಂದೇಶವನ್ನ ಕಳಿಸಿದ್ರೆ, ಶಾಂತಾ ಬ್ಯಾಂಕೊಲೋನಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಬಾಬಿ ಸಂಘ್ ಹಾಕಿ ಅಂತ. ಖಂಡಿತ ಈಗಾಗಲೇ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಪ್ರಸಾರ ಆಯಿತು. ನೈಸ್ ರೆಟ್ರೋ ಸಾಂಗ್ಸ್ ಅಂತ ಹೇಳಿ ದೇವಿ ಸಿಂಗ್ ಸರೋಜ್ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ, ಎಷ್ಟು ಚಂದದ ಹಾಡುಗಳು ಪ್ರಸಾರವಾಗ್ತಾ ಇದೆ ಇವತ್ತು, ಕೇಳೋದೇ ನಮ್ಮ ಪುಣ್ಯ ಅಂತ ಹೇಳಿ ಗೀತೆಗಳು ಸೂಪರ್ ಅಂತ ಸುಧಾ ಬೂದಿಹಾಳ್ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ @90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ @90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿದು 90X ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾದ್ @90 ಅಂತಿದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 1/2 ತಾಸಿಂದು ನಮ್ದು ಒಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕ ನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕಗೀತ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ದಿಲ್ಲಿ ಸಂಸತ್ ಮಾರ್ಗದ ರಂಗ ಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೇವೆ. 2 ದಿವಸದಿಂದ ಇಲ್ಲೇ ಇದ್ದೀವಿ, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 4 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ.ಎಂ.ಎಸ್. ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ದಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ.ಎಂ.ಎ.ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12ನೇ ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣ

ಸಂಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ

12:06 ಈ ಹೊತ್ತಿನಲ್ಲಿ ನಮ್ಮ ನಿಮ್ಮ ಭೇಟಿ ಮತ್ತೆ ಆಗ್ತಾ ಇದೆ. ನವಿಲ್ಗರಿ ಕಾರ್ಯಕ್ರಮದಲ್ಲಿ 101.3 ಕಂಪನಾಂಕಗಳಲ್ಲಿ ನಿಮ್ಮೊಂದಿಗೆ ನಿಮ್ಮ ಎಫ್ಎಂ ರೇನ್ಬೋ ಗೆಳತಿ ರೇಖಾ. ನವಿಲ್ಗರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಬೇಸಿಗೆಯನ್ನು ಕಳೆದಿದ್ದೇವೆ. ಮುಂಗಾರು ಮಳೆ ಆರಂಭವಾಗುವಂತಹ ಸಮಯ, ಮಳೆಗಾಲಕ್ಕೆ ಅಂದರೆ ಮಾನ್ಸೂನ್ ಸೀಸನ್ಗೆ ಈಗಾಗಲೇ ನಾವು ಕಾಲಿಟ್ಟಿದ್ದೇವೆ. ಕೇರಳವನ್ನು ದಾಟಿಯಾಗಲೇ ಕರ್ನಾಟಕ ಕೂಡ ಮುಟ್ಟಿದೆ ಮುಂಗಾರು ಸೀಸನ್ನು. ಬೆಂಗಳೂರಿನಲ್ಲೂ ಈಗ ಸ್ವಲ್ಪ ಮುಂಗಾರು ಮಳೆ ಆಗಲೇ ಶುರುವಾಗಿದೆ. ಪ್ರಕೃತಿಯೆಲ್ಲ ಹಸಿ ಹಸಿರಾಗುವಂತಹ ಒಂದು ಕಾಲ. ಗಿಡಗಳು ಮರಗಳು ಎಲ್ಲ ತಮ್ಮ ಧೂಳನ್ನು ಕೊಡುವಿ. ಮಳೆಯ ಸಿಂಚನದಿಂದ ಹಸಿರಾಗಿ ಕಂಗೊಳಿಸುವಂತಹ ಒಂದು ರಮ್ಯ ಕಾಲ ಮುಂಗಾರಿನ ಸೀಸನ್. ಎಲ್ಲ ಕಡೆಯೂ ಅಷ್ಟೇ, ಇದೊಂದೇ ಕಡೆ ಅಂತಲ್ಲ, ಇಡೀ ದೇಶದಲ್ಲಿ ಮುಂಗಾರು ಸ್ಲೋ ಆಗಿ ಆವರಿಸ್ಕೊಳ್ತಾ ಹೋಗುತ್ತೆ. ಸುಮಾರು ಜೂನ್ನಿಂದ ಸೆಪ್ಟೆಂಬರ್ವರೆಗಿನ ಈ ಪೀರಿಯಡ್ ಏನಿದೆ, ಎಲ್ಲ ಕಡೆಗಳಲ್ಲೂ ಮಳೆಗಾಲದ ಸೀಸನ್ನು. ಇಂಥ ಒಂದು ಸೀಸನ್ನಲ್ಲಿ ಒಂದು ಪ್ರವಾಸ ಮಾಡಿದರೆ ಹೇಗಿರುತ್ತೆ? ಪ್ರವಾಸ ಮಳೆಗಾಲದಲ್ಲ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಚೆನ್ನಾಗಿರುತ್ತೆ, ಮಾಡಬೇಕಷ್ಟೇ, ಸರಿಯಾಗಿ ಪ್ಲಾನಿಂಗ್ ಮಾಡಿಕೊಂಡು ಮಾಡಬೇಕಷ್ಟೇ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರಿನಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಯಾವ್ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಅಥವಾ ಯಾವ್ಯಾವ ರೀತಿಯಾದಂಥ ಒಂದು ಸುಸಜ್ಜಿತವಾದಂಥ ಪ್ಲಾನಿಂಗನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ.

ಊರಿಗೆ ಉಪಕಾರಿ ಚಿತ್ರದಿಂದ ಒಂದು ಯುಗಳ ಗೀತೆಯನ್ನ ನಾವು ಕೇಳ್ತಾ ಇದ್ವಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಗಳಲ್ಲಿ ಒಂದು ಯುಗಳ ಗೀತೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಮುಂಗಾರಿನ ಸೀಸನ್ನಲ್ಲಿ ಪ್ರವಾಸ ಮಾಡಿದ್ರೆ ಹೇಗಿರುತ್ತೆ ಅನ್ನುವುದರ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ತಿಳ್ಕೋಬೇಕಾದದ್ದು ಏನು ಅಂದರೆ, ಮುಂಗಾರಿನ ಪ್ಯಾಟರ್ನ್ ಅಂದರೆ ಯಾವ ರೀತಿ ಆದಂಥ ಮುಂಗಾರು ಹೇಗೆ ಪ್ರೊಸೀಡ್ ಆಗುತ್ತೆ ಅನ್ನುವಂಥದ್ದು, ಯಾವ ರಿದಮ್ನಲ್ಲಿ ಹೋಗುತ್ತೆ ಅನ್ನೋದು. ಭಾರತದಲ್ಲಿ ಹೇಗೆ ಅಂತಂದರೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾದಂತಹ ತೀವ್ರತೆ ಒಂದೇ ಸರ್ತಿ ನಾವು ಕಾಣೋದಿಲ್ಲ. ಅದು ಮೊದಲಿಗೆ ಕೇರಳಕ್ಕೆ ಬಂದು ಅಲ್ಲಿಂದ ಮುಂದೆ ಮುಂದೆ ಅಡ್ವಾನ್ಸ್ ಆಗ್ತಾ ಮೇಲಕ್ಕೆ, ಉತ್ತರಕ್ಕೆ, ಪಶ್ಚಿಮಕ್ಕೆ, ಪೂರ್ವಕ್ಕೆ, ಆ ರೀತಿಯಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಿಧಾನಕ್ಕೆ ಆವರಿಸಿಕೊಳ್ಳುವಂತಹ ಒಂದು ಕಾಲ. ಸೊ ಹಾಗಾಗಿ ನೀವು ಯಾವ ಜಾಗಕ್ಕೆ ಹೋಗಬೇಕು ಅಂತ ಇದ್ದೀರಾ, ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನು ನೀವು ಮುಂಚೆನೆ ತಿಳಿದುಕೊಂಡಿರಬೇಕು. ಅಲ್ಲಿನ ಪ್ಯಾಟರ್ನ್ ಏನು ಅನ್ನೋದನ್ನು ನೀವು ಮುಂಚೆನೆ ಸ್ಟಡಿ ಮಾಡಿಟ್ಕೊಂಡಿರಬೇಕು. ನೀವು ನೋಡೋದಾದ್ರೆ ಸುಮಾರು ಜುಲೈ ಹೊತ್ತಿಗೆ ಬಾಂಬೆನಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇರುತ್ತೆ. ಮುಂಬೈ ಅಂತ ಏನು ಹೇಳ್ತೀವಿ ಇವತ್ತಿನ ನಮ್ಮ ನಗರೀಕರಣದ ಭಾಷೆಯಲ್ಲಿ, ಮುಂಬೈನಲ್ಲಿ ಜೋರಾಗಿ ಮಳೆ ಸುರಿತಾ ಇದ್ರೆ ರಾಜಸ್ಥಾನದಲ್ಲಿ ಅದೇ ತೀವ್ರತೆಯಿಂದ ಮಳೆ ಸುರಿತಾ ಇದೆ ಅಂತ ನಾವು ಹೇಳೋದಕ್ಕಾಗಲ್ಲ. ಅಥವಾ ಡೆಲ್ಲಿನಲ್ಲಿ ಬೇರೆದೇ ರೀತಿಯಾದಂತಹ ವೆದರ್ ಇರ್ಬೋದು. ನೀವು ಗೋವಾಗೆ ಹೋಗಬೇಕು ಅಂತಂದ್ರೆ ಅಲ್ಲೇ ಬೇರೆ ಆದಂತಹ ಒಂದು ವೆದರ್ ಇರ್ಬೋದು. ಸೊ ಹಾಗಾಗಿ ಆ ಪ್ರದೇಶದ ಒಂದು ತೀವ್ರತೆ ಏನು, ಮುಂಗಾರಿನಲ್ಲಿ ನೀವು ಹೋಗುವಂತಹ ಸಮಯದಲ್ಲಿ ಅಲ್ಲಿನ ಹವಾಮಾನ ಯಾವ ರೀತಿಯಾದಂಥ ಇರುತ್ತೆ ಅಂತ ನೀವು ಮೊದಲು ಸ್ವಲ್ಪ ತಿಳ್ಕೋಬೇಕು. ಮುಂಬೈನಲ್ಲಿ ಮಳೆ ಬರ್ತಾ ಇದೆ, ಬೇರೆ ಕಡೆನೂ ಬರುತ್ತೆ ಅನ್ನೋ ಥರ ಅಸಂಪ್ಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಮೊದಲು ನೀವು ಯಾವ ಜಾಗ ಹೋಗಬೇಕು, ಅಲ್ಲಿನ ಹವಾಮಾನ ಏನು ಅನ್ನೋದನ್ನು ನೀವು ತಿಳ್ಕೊಳ್ಳಿ.

ಮುಂಗಾರಿನ ಸೀಸನ್ ಅಂದರೆ ಈ ಒಂದು ಸಿಗ್ನೇಚರ್ ಹಾಡನ್ನು ಕೇಳದೆ ಹೋದರೆ ಮುಂಗಾರು ಸೀಸನ್ ಕಂಪ್ಲೀಟೇ ಆಗಲ್ಲ ಅಂತ ಅನಿಸುತ್ತೆ ಅಲ್ವಾ. ಮುಂಗಾರು ಮಳೆ ಚಿತ್ರದಿಂದ ಸೋನು ನಿಗಮ್ ಅವರ ಕಂಠದಲ್ಲಿ ಒಂದು ಸುಮಧುರವಾದಂತಹ ಗೀತೆಯನ್ನು ಕೇಳಿದ್ವಿ ಸ್ನೇಹಿತರೆ. ಜಾಗ ಡಿಸೈಡ್ ಮಾಡಿದ್ವಿ, ಮುಂದೆ ಅದರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಇದ್ವಲ್ಲ. ತಿಳ್ಕೊಳ್ಬೇಕು ಅಂತಂದರೆ ಬರೀ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಒಂದು ವೆದರ್ ಆ್ಯಪ್ಗಳಲ್ಲಿ ಕೊಡುವಂತಹ ಡೀಟೇಲ್ಸ್ ಮಾತ್ರ ಸಾಕಾಗೋದಿಲ್ಲ, ಅದರ ಮೇಲಿನ ಅವಲಂಬನೆ ಕಂಪ್ಲೀಟ್ ಆಗಿ ಇಟ್ಕೊಳ್ಳುವಂಥದ್ದು ಬೇಡ. ಅದರ ಬದಲಾಗಿ ಇನ್ನೂ ಹೆಚ್ಚು ಅಥೆಂಟಿಕ್ ಆಗಿರುವಂತಹ ನಿಮಗೆ ಮಾಹಿತಿ ಕೊಡುವಂತಹ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಆ್ಯಪ್ಗಳ ಸೇವೆಗಳನ್ನು ಕೂಡ ನೀವು ಬಳಸ್ಕೋಬಹುದು. ಅದರಲ್ಲಿ ನಿಮಗೆ ಹೆಚ್ಚು ನಿಖರವಾದಂತಹ ಮಾಹಿತಿ ಆ ಜಾಗದ ಬಗ್ಗೆ ಹೆಚ್ಚಾಗಿ ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಅಲ್ಲಿನ ಆನ್ ಗ್ರೌಂಡ್ ಅಥವಾ ವಾಸ್ತವ ಪರಿಸ್ಥಿತಿನ ನೀವು ಹೆಚ್ಚಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜಿಲ್ಲಾ ವಾರು ವಾರ್ನಿಂಗ್ಸ್ ಕೂಡ ಇರುತ್ತೆ. ಎಷ್ಟೋ ಸತಿ ನಮಗೆ ನೋಡ್ತಾ ಇರ್ತೀವಿ ಎಲ್ಲೋ ಅಲರ್ಟ್ ಇದೆ, ರೆಡ್ ಅಲರ್ಟ್ ಇದೆ, ಈ ರೀತಿಯಾದಂತಹ ಅಲರ್ಟ್ಸ್ ಏನಾದರೂ ಇದೆಯಾ ನೀವು ಹೋಗುವಂತಹ ಜಾಗಕ್ಕೆ ಅನ್ನುವಂಥದ್ದು ಕೂಡ ಆ ಆ್ಯಪ್ಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ಅದನ್ನೆಲ್ಲ ನೀವು ಮಾರ್ಕ್ ಮಾಡ್ಕೋಬೇಕು ಅಥವಾ ನೀವು ತಿಳ್ಕೋಬೇಕು. ಅಥವಾ ಆ ಪ್ರದೇಶ ಏನಾದರೂ ಫ್ಲಡ್ಡಿಂಗ್ಗೆ ಪ್ರೋನ್ ಆಗಿದೆಯಾ, ಅಲ್ಲಿ ಹೆಚ್ಚಾಗಿ ಮಳೆ ಬಂದರೆ ಫ್ಲಡ್ ಆಗುವಂತಹ ಸಾಧ್ಯತೆಗಳಿದೆಯಾ, ಅದನ್ನು ಕೂಡ ನೀವು ತಿಳ್ಕೋಬೇಕು. ಮತ್ತು ಕೆಲವು ಇನ್ನೂ ಸ್ವಲ್ಪ ಉತ್ಕೃಷ್ಟವಾದಂತಹ ಆ್ಯಪ್ಗಳನ್ನು ನೀವು ಬಳಸಿದ್ರೆ ಅಲ್ಲಿ ವಿಂಡ್ ಸಿವಿರಿಟಿ ಹೇಗಿರುತ್ತೆ, ಯಾವ ರೀತಿಯಾದಂತಹ ಮಳೆ ಬರುವಂತಹ ಸಾಧ್ಯತೆ ಇರುತ್ತೆ, ಕಲರ್ ಕೋಡೆಡ್ ಅಲರ್ಟ್ಸ್ ಇರುತ್ತೆ, ಇದನ್ನೆಲ್ಲ ನೀವು ಗಮನಿಸಿಕೊಂಡ್ರೆ ನೀವು ಹೋಗ್ತಾ ಇರುವಂತಹ ಜಾಗದಲ್ಲಿ ಹೆಚ್ಚಾಗಿ ಅಂಥ ಅಪಾಯಕಾರಿಯಾದಂಥ ಏನು ಮಳೆಗಳು ಬರುತ್ತೆ. ಎಷ್ಟೋ ಸಲ ನೀವು ನೋಡ್ತೀವಿ ಸಿಕ್ಕಾಪಟ್ಟೆ ಮಳೆ ಬಂದು ಅಪಾಯಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅಂಥದ್ದನ್ನು ನೀವು ತಪ್ಪಿಸಿ ನಿಮ್ಮ ಪ್ರವಾಸವನ್ನು ನೀವು ಪ್ಲ್ಯಾನ್ ಮಾಡಬಹುದು.

ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಿಂದ ಒಂದು ಹಾಡು. ಈ ಹಾಡಲ್ಲಿ ಕೂಡ ನಾಯಕ ನಾಯಕಿಯರಿಬ್ಬರು ಪ್ರವಾಸ ಹೊರಟಿದ್ದಾರೆ, ಆ ಸಂತೋಷದಲ್ಲಿ ಹಾಡನ್ನು ಹಾಡ್ತಾ ಇದ್ದಾರೆ. ಈ ಹಾಡನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ನೀವು ತಾಣವನ್ನು ನೀವು ಚೂಸ್ ಮಾಡಬೇಕಾದ್ರೆ ತುಂಬ ಬುದ್ಧಿವಂತಿಕೆಯಿಂದ ನೀವು ಚೂಸ್ ಮಾಡಬೇಕಾಗತ್ತೆ. ಆಗಲೇ ಹೇಳಿದ ಹಾಗೆ ಇಡೀ ಭಾರತದಲ್ಲಿ ಒಂದೇ ರೀತಿಯಾದಂತಹ ತೀವ್ರತೆಯಾದಂತಹ ಮಾನ್ಸೂನ್ ಸೀಸನ್ ಇರೋದಿಲ್ಲ. ಕೆಲವು ಪ್ರದೇಶಗಳು ಹಸಿರಿನಿಂದ ಕೂಡಿ ಸಿಕ್ಕಾಪಟ್ಟೆ ಗ್ರೀನ್ ಆಗಿ ನಳ್ನಳಿಸ್ತಾ ಇದ್ದರೆ, ಮತ್ತೆ ಕೆಲವು ಪ್ರದೇಶಗಳು ವಿಪರೀತ ಮಳೆಯಿಂದಾಗಿ ಪ್ರವಾಸ ಮಾಡೋದಕ್ಕೆ ಅಥವಾ ಅಲ್ಲಿ ಇರೋದಕ್ಕೆ ಅಪಾಯಕಾರಿಯಾದಂತಹ ಸ್ಥಳಗಳು ಕೂಡ ಇರುತ್ತೆ. ಉದಾಹರಣೆಗೆ ಉತ್ತರಾಖಂಡದಲ್ಲಿರ್ಬೋದು ಅಥವಾ ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಕೆಲವು ಹಿಲ್ಲಿ ಆದಂತಹ ರೀಜನ್ಸ್ನಲ್ಲಿ ಸಿಕ್ಕಾಪಟ್ಟೆ ಲ್ಯಾಂಡ್ ಸ್ಲೈಡ್ಸ್ ಆಗಿಬಿಡ್ಬಹುದು. ಯಾವಾಗಂದ್ರೆ ಆವಾಗ ರೋಡ್ ಕ್ಲೋಸರ್ಸ್ ಆಗಿಬಿಡ್ಬೋದು. ಸೊ ನೀವು ಅಂಥ ಪ್ರದೇಶಗಳ ಪರಿಸ್ಥಿತಿ ಏನು ಅನ್ನೋದನ್ನು ತಿಳ್ಕೊಂಡು ಪ್ಲಾನ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಈ ಕಡೆ ಕೇರಳದಲ್ಲಿ ಇಂಥ ಸಮಯದಲ್ಲಿ ಹೋಗಬೇಕಾದ್ರೆ ಬ್ಯಾಕ್ ವಾಟರ್ಸ್ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ. ಮೊದಲೇ ವಿಪರೀತವಾದಂಥ ಗ್ರೀನರಿ ಇರುವ ಜಾಗದಲ್ಲಿ ಮಳೆಯಿಂದಾಗಿ ಇನ್ನೂ ರಮ್ಯ ಮನೋಹರವಾಗಿರುವಂತಹ ಒಂದು ಪ್ರದೇಶ ಆಗಿರುತ್ತೆ. ಗೋವಾ ಕೂಡ ಮಳೆಗಾಲದಲ್ಲಿ ಹೋಗೋದಕ್ಕೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಜಾಗ. ಸೊ ಹೀಗಾಗಿ ನೀವು ಭಾರತದಲ್ಲಿ ಅನೇಕ ವೈವಿಧ್ಯಗಳಿರೋದ್ರಿಂದ ನೀವು ಎಲ್ಲಿಗೆ ಪ್ರವಾಸ ಮಾಡಬೇಕು ಅನ್ನೋದನ್ನ ಬುದ್ಧಿವಂತಿಕೆಯಿಂದ ಚೂಸ್ ಮಾಡಿ ಪ್ರವಾಸ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಅತ್ಯುತ್ತಮವಾದಂತಹ ಅನುಭವ ನಿಮ್ಮದಾಗುತ್ತೆ.

0: ಚೈತ್ರದ ಪ್ರೇಮಾಂಜಲಿ ಚಿತ್ರದ ಒಂದು ಟೈಟಲ್ ಟ್ರ್ಯಾಕ್ನ ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ನಾವಿಲ್ಗರಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 101.3 ಕಂಪನಾಂಕಗಳಲ್ಲಿ. ನಿಮ್ಮೊಂದಿಗೆ ನಿಮ್ಮ ಎಫ್ಎಂ ರೈನ್ಬೋ ಗೆಳತಿ ರೇಖಾ ನಾನಿದ್ದೀನಿ. ಸಮಯ 12:28:45 ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090109013. ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯಾಗಿದೆ. ನೀವು ನಿಮ್ಮ ಅನಿಸಿಕೆಗಳನ್ನು ಕಳಿಸಬಹುದು. ನೀವು ಏನಾದರೂ ಮುಂಗಾರು ಪ್ರವಾಸಗಳು ಮಾಡಿದ್ರೆ ಅದರ ಬಗ್ಗೆ ಯಾವ್ಯಾವ ಜಾಗಗಳನ್ನು ನೋಡಿದ್ರಿ ಅದರ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನು ಹಂಚ್ಕೋಬಹುದು. ಸ್ನೇಹಿತರೆ, ನವಿಲ್ಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಡುಗಳು ಅಮೋಘ, ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ.
1: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ

0: ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ,
1: ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಆಕಾಶವಾಣಿ FM ರೇನ್ಬೋ.
7: ಹಾ, ಮುಂಗಾರು ಪ್ರವಾಸ ಎಲ್ಲಿಗೆ ಹೋಗಬೇಕು ಅಂತ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ, ಜಾಗ ಡಿಸೈಡ್ ಮಾಡಿದ್ದೀರಾ, ಅದಕ್ಕಾಗಿ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡಿದ್ದೀರಾ. ಮುಂದೆ ಮಾಡಬೇಕಾದಂತಹ ಕೆಲಸ ಏನು ಅಂದರೆ ಪ್ಯಾಕ್ ಮಾಡಬೇಕಾದಂತಹ ಕೆಲಸ. ಈಗ ಪ್ಯಾಕಿಂಗ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಕ್ಯಾನ್ ಐದರ್ ಮೇಕ್ ಅ ಬ್ರೇಕ್ ಯುವರ್ ಟ್ರಿಪ್. ಮುಂಗಾರು ಮಳೆ ಸಮಯದಲ್ಲಿ ನೀವು ಹೋಗಬೇಕಾದ್ರೆ ಕಾಟನ್ ಬಟ್ಟೆಗಳಿಗಿಂತ ಸಿಂಥೆಟಿಕ್ ಬಟ್ಟೆ, ಸ್ವಲ್ಪ ಲೈಟ್ ವೆಯ್ಟ್ ಆಗಿರುವಂಥದ್ದು, ಬೇಗ ಒಣಗುವಂತಹ ಬಟ್ಟೆಗಳನ್ನು ನೀವು ತೆಗೆದುಕೊಂಡು ಹೋಗೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಟನ್ ಬಟ್ಟೆಗಳನ್ನು ತೊಗೊಂಡು ಹೋದರೆ ಅಥವಾ ಜೀನ್ಸ್ ಅಂತ ಬಟ್ಟೆಗಳನ್ನು ತೆಗೆದುಕೊಂಡು ಹೋದರೆ ಸಾಮಾನ್ಯವಾಗಿ ಮಳೆಯಲ್ಲಿ ನೆಂದಾಗ ಅವುಗಳನ್ನು ಒಣಗಿಸೋದು ಒಂದು ದೊಡ್ಡ ಪ್ರಯಾಸ ಆಗುತ್ತೆ. ಸೊ ಹಾಗೆ ಒದ್ದೆ ಒದ್ದೆ ಇಟ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗುವಂಥ ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಬೇಗ ಒಣಗುವಂತಹ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಡೋದು ನಿಮಗೂ ಕೂಡ ತುಂಬ ಆರಾಮದಾಯಕವಾದಂಥ ಒಂದು ಕೆಲಸ.

ನಾಗಮಂಡಲ ಚಿತ್ರದಿಂದ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ಎರಡನೇದಾಗಿ ನಾವು ತಯಾರಿ ಮಾಡ್ಕೋಬೇಕಾಗಿರೋದು ಅಥವಾ ಪ್ಯಾಕ್ ಇಂಪಾರ್ಟೆಂಟ್ ಆಗಿ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಒಂದು ಒಳ್ಳೆಯ ಜೊತೆ ಪಾದರಕ್ಷೆಗಳು. ಯಾಕೆಂದರೆ ಮಳೆಗಾಲದಲ್ಲಿ ನಾವು ಪ್ರವಾಸ ಹೋಗ್ತೀವಿ ಅಂತಂದರೆ ಸಾಮಾನ್ಯವಾಗಿ ರೋಡ್ಸು ಬೇರೆ ಎಲ್ಲ ಕಡೆಗಳಲ್ಲೂ ಸ್ವಲ್ಪ ಒದ್ದೆ ಇರುತ್ತೆ, ನೀರಿರುತ್ತೆ, ಜಾರುವಂತಹ ಸಂದರ್ಭಗಳಿರುತ್ತೆ, ಹಳ್ಳಕೊಳ್ಳಗಳಿರುತ್ತೆ. ಹಾಗಾಗಿ ನಿಮಗೆ ಒಳ್ಳೆ ಗ್ರಿಪ್ ಸಿಗುವಂತಹ ಒಂದು ಪಾದರಕ್ಷೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ವಾಟರ್ ಪ್ರೂಫ್ ಜಾಕೆಟನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಒಂದು ವಾಟರ್ ಪ್ರೂಫ್ ಬ್ಯಾಗ್ ಬೇಕಾಗುತ್ತೆ. ಬ್ಯಾಗ್ ಅಂದರೆ ತುಂಬ ದೊಡ್ಡದಲ್ಲ, ನಿಮ್ಮ ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇನಿದೆ, ನಿಮ್ಮ ಫೋನ್ ಇರಬಹುದು, ಚಾರ್ಜರ್ಸ್ ಇರಬಹುದು, ಮತ್ತು ಕ್ಯಾಮರಾ ಇರಬಹುದು, ಇಂಥದ್ದನ್ನೆಲ್ಲ ಮಳೆ ನೀರಿನ ಸೀಪೇಜಿಂದ ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂತಹ ಒಂದು ಸಾಧನವಾಗಿ ಒಂದು ವಾಟರ್ ಪ್ರೂಫ್ ಬ್ಯಾಗ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಮತ್ತು ತುಂಬ ಇಂಪಾರ್ಟೆಂಟಾಗಿ ಒಂದು ಪವರ್ ಬ್ಯಾಂಕ್ನ ಕೂಡ ನೀವು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹೋಗೋ ಜಾಗದಲ್ಲಿ ಮಳೆಯಿಂದ ನಿಮಗೆ ಏನಾದರೂ ಪವರ್ ವ್ಯತ್ಯಾಸಗಳು ಅಥವಾ ಏರಿಳಿತಗಳು ಆದಾಗ ನಿಮಗೆ ಮೊಬೈಲ್ ಚಾರ್ಜ್ ಮಾಡಿಕೊಳ್ಳದೆ ಇರುವಂತಹ ಸಾಧ್ಯತೆಗಳಾಗಬಹುದು. ಅಂಥದ್ದನ್ನೆಲ್ಲ ನೀವು ಒಂದು ಚಾರ್ಜ್ಡ್ ಪವರ್ ಬ್ಯಾಂಕ್ ತೊಗೊಂಡು ಹೋಗೋದ್ರಿಂದ ತುಂಬಾ ಸಹಾಯಕಾರಿ.

ಪ್ರತಾಪ್ ಚಿತ್ರದಿಂದ ಒಂದು ಯುಗಳಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಮತ್ತೆ ನೀವು ಎಲ್ಲ ರೆಡಿ ಆದ ಮೇಲೆ, ನೀವು ಆ ಜಾಗಕ್ಕೆ ಹೋದ ಮೇಲೆ ಯಾವ್ಯಾವ ಜಾಗಗಳನ್ನು ನೋಡಬೇಕು ಅನ್ನುವಂಥ ಒಂದು ಪಟ್ಟಿಯನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತಲ್ವ? ಮಾಡ್ಕೊಂಡಿರ್ತೀರಾ ಸಾಮಾನ್ಯವಾಗಿ ಪ್ರವಾಸಕ್ಕೆ ಹೋದಾಗ ಇಂತಿಂಥ ಜಾಗಗಳನ್ನು ನೋಡ್ಕೊಂಡು ಬರಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಖಂಡಿತವಾಗ್ಲೂ ಇರುತ್ತೆ. ಆದರೆ ಒಂದು ಮಾನ್ಸೂನ್ ಕಾಲದಲ್ಲಿ, ಮಳೆಗಾಲದಲ್ಲಿ ನೀವು ಪ್ರವಾಸ ಹೋಗಬೇಕಾದ್ರೆ ಇಷ್ಟೆಲ್ಲ ಜಾಗಗಳನ್ನ ಒಂದೇ ಸಲ ಕವರ್ ಮಾಡಿಬಿಡಬೇಕು ಅನ್ನುವಂಥ ಧಾವಂತ ಇಲ್ಲದೆ ಸ್ವಲ್ಪ ಸ್ಲೋ ಪೇಸ್ಡ್ ಆಗಿ ನೀವು ಜಾಗಗಳನ್ನು ನೋಡ್ತಾ ಹೋದರೆ ಆ ಮಳೆಗಾಲಿನ ಪ್ರವಾಸದ ಸವಿಯನ್ನು ನೀವು ಸ್ವಲ್ಪ ಹೆಚ್ಚಾಗಿ ಸವಿಯಬಹುದು. ಮತ್ತೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗೂ ಕೂಡ ನೀವು ಇರಬೇಕಾಗುತ್ತೆ ಮಳೆಗಾಲದ ಪ್ರವಾಸವನ್ನು ಮಾಡಬೇಕಾದ್ರೆ. ಯಾಕೆಂದ್ರೆ ಒಂದು ಜಾಗಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರ್ತೀರ, ಅಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ನೀವು ಅಲ್ಲಿ ಹೋಗಕ್ಕಾಗದೇ ಇರಬಹುದು. ಆವಾಗ ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಬೇರೆ ರೀತಿಯಾದಂತಹ ಒಂದು ಪ್ಲಾನ್ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಅದಕ್ಕೆ ನೀವು ರೆಡಿಯಾಗಿರಬೇಕಾಗುತ್ತೆ. ಮಳೆ ಬರ್ತಾ ಇದೆ, ಒಂದು ಕಡೆ ಹೋಗಕ್ಕಾಗ್ತಾ ಇಲ್ಲ ಅಂತಂದ್ರೆ ಒಂದು ಕೆಫೆನಲ್ಲಿ ಆರಾಮಾಗಿ ಒಂದು ಪುಸ್ತಕವನ್ನು ಓದ್ತಾ, ಬಿಸಿ ಬಿಸಿಯಾದ ಒಂದು ಕಾಫಿ, ಒಂದು ಟೀ ಕುಡಿತಾ ಮಳೆಯನ್ನು ಅನುಭವಿಸೋದು ಕೂಡ ವೇಸ್ಟ್ ಆದಂತಹ ಒಂದು ಅನುಭವ ಖಂಡಿತ ಅಲ್ಲ. ಮತ್ತೆ ಕೆಲವು ಕಾರಣಗಳಕ್ಕೆ ಅಥವಾ ಜೋರಾದ ಮಳೆ ಕಾರಣಕ್ಕೆ ಇರಬಹುದು, ಹವಾಮಾನ ವೈಪರೀತ್ಯದಿಂದ ನಿಮ್ಮ ಫ್ಲೈಟ್ಸ್ಗಳು, ಬಸ್ ಅಥವಾ ಟ್ರೈನ್ನಲ್ಲಿ ಅಥವಾ ಅದರ ಟೈಮಿಂಗ್ಸ್ಗಳಲ್ಲಿ ಹೊರಡುವಂತಹ ಅಥವಾ ಬರುವಂತಹ ಟೈಮಿಂಗ್ಸ್ಗಳಲ್ಲಿ ವ್ಯತ್ಯಾಸ ಆಗಬಹುದು. ಕೆಲವು ವೇಳೆ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇದಕ್ಕೆಲ್ಲ ನೀವು ಸ್ವಲ್ಪ ತಯಾರಿ ಆಗಿರಬೇಕು, ಮತ್ತೆ ಒಂದು ಬ್ಯಾಕಪ್ ಪ್ಲಾನ್ನ ಕೂಡ ನೀವು ಇಟ್ಕೊಂಡಿರಬೇಕಾಗುತ್ತೆ.

ಅಮೆರಿಕಾ ಅಮೆರಿಕಾ ಚಿತ್ರದಿಂದ ಒಂದು ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಸಂದೇಶಗಳನ್ನು ಕಳಿಸಿದ್ದೀರಾ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. FM ರೇನ್ಬೋದಲ್ಲಿ ಪ್ರಸಾರವಾದಂತಹ ನವಿಲ್ಗಿರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮುಂಗಾರು ಪ್ರವಾಸದ ಬಗ್ಗೆ ನೀಡಿದ ಮಾಹಿತಿ, ಅನಿಸಿಕೆ ಮತ್ತು ಅಭಿಪ್ರಾಯಗಳು ಶ್ರೋತೃಗಳಿಗೆ ಬಹಳ ಉಪಯುಕ್ತವಾಗಿದ್ದವು. ಮಳೆಗಾಲದಲ್ಲಿ ಸುರಕ್ಷಿತವಾಗಿ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಯಾವ ರೀತಿಯಲ್ಲಿ ಪ್ರವಾಸ ಮಾಡಬೇಕು ಎಂಬುದನ್ನು ಸರಳವಾಗಿ

ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ನೀವು ಖಂಡಿತವಾಗಿಯೂ ಮುಂಗಾರಿನ ಪ್ರವಾಸದ ವೇಳೆ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಏನು ಅಂತಂದ್ರೆ ಸ್ವಲ್ಪ ಕಡಿಮೆ ಕ್ರೌಡ್ ಇರುತ್ತೆ ಮುಂಗಾರುಗಳಲ್ಲಿ, ಹಾಗೆ ಹೋಟೆಲ್ ಬುಕಿಂಗ್ಸ್ ಕೂಡ ಸ್ವಲ್ಪ ಚೀಪರ್ ಆಗಿರುತ್ತೆ ಬೇರೆ ಸೀಸನ್ಗಳಿಗೆ ಹೋಲಿಸಿದ್ರೆ. ಆದರೆ ನೀವು ಯಾವ ಹೋಟೆಲ್ಗಳಲ್ಲಿ ಕ್ಯಾನ್ಸಲೇಷನ್ ಪಾಲಿಸಿಗಳು ನಿಮಗೆ ಅನುಕೂಲಕರವಾಗಿರುತ್ತೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅಂತಹ ಹೋಟೆಲ್ಗಳನ್ನ ನೀವು ಬುಕ್ ಮಾಡೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ, ನಿಮ್ಮ ಜೊತೆಗೆ ನೀವು ನಿಮಗೆ ಬೇಕಾದಂತಹ ಮೆಡಿಸಿನ್ಸ್ನ ಅಥವಾ ಒಂದು ಫಸ್ಟ್ ಏಡ್ ಕಿಟ್ನ, ಒಂದು ಹೆಲ್ತ್ ಕಿಟ್ನ, ನಿಮಗೆ ಯಾವುದು ಬೇಕೋ ಅದನ್ನು ಖಂಡಿತವಾಗ್ಲೂ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಒಂದು ಒಳ್ಳೆ ಛತ್ರಿಯನ್ನು ನೀವು ಖಂಡಿತವಾಗ್ಲೂ ಇಟ್ಕೊಳ್ಳೇಬೇಕಾಗುತ್ತೆ. ಮತ್ತೆ ಕೆಲವು ಕಡೆ ಮಳೆಯಿಂದ ಜಿಗಣೆಗಳ ಕಾಟ ಕೂಡ ಜಾಸ್ತಿ ಇರುತ್ತೆ, ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸ್ ಏನಿದೆ, ಲೀಚ್ ಸಾಕ್ಸ್ ಅಂತ ಕೂಡ ಸಿಗುತ್ತೆ, ಅಂಥವುಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ.

ಆಗುತ್ತಾ ಅಂಥದ್ದನ್ನೆಲ್ಲ ಇಟ್ಕೋಬೇಕು. ಮತ್ತು ಯಾವಾಗಲೂ ನೀವು ಗ್ಯಾಡ್ಜೆಟ್ಸ್ ಮೇಲೆ ಡಿಪೆಂಡ್ ಮಾಡೋದಕ್ಕಾಗೋದಿಲ್ಲ. ಆಫ್ಲೈನ್ ಮ್ಯಾಪ್ಸ್ ಕೂಡ ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ. ಎಮರ್ಜೆನ್ಸಿ ನಂಬರ್ಸ್ನ ನೀವು ಕೆಲವು ಕಡೆ ಬರೆದಿಟ್ಕೋಬೇಕು. ಎಲ್ಲವನ್ನು ಎಲೆಕ್ಟ್ರಾನಿಕ್ ಆಗಿ ಸ್ಟೋರ್ ಮಾಡಿಕೊಂಡು ಕೆಲವು ಸಲ ಕರೆಂಟ್ ಇರಲ್ಲ, ಚಾರ್ಜ್ ಇರಲ್ಲ, ಅದನ್ನು ರಿಟ್ರೀವ್ ಮಾಡೋದಕ್ಕಾಗಲ್ಲ ಆಗೋದಿಲ್ಲ. ಇಂಥ ಸಮಯಗಳಲ್ಲಿ ನೀವು ಕೈನಲ್ಲಿ ಬರೆದಿಟ್ಟುಕೊಂಡು ಕೊಳ್ಳುವಂಥ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಸ್ವಲ್ಪ ಮಟ್ಟಿಗೆ ಕ್ಯಾಶ್ ಕೂಡ ನಿಮ್ಮ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಏನೋ ಕಾರಣಕ್ಕೆ ಎ ಟಿ ಎಮ್ಸ್ ವರ್ಕ್ ಆಗೋದಿಲ್ಲ, ಮತ್ತು ಇನ್ಯಾವುದೋ ಕಾರಣಕ್ಕೆ ನೀವು ಗೂಗಲ್ ಪೇ ಮಾಡೋಕ್ಕಾಗಲ್ಲ ಅಥವಾ ಇನ್ಯಾವುದಾದ್ರೂ ಕಾರ್ಡ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಇಂಥ ಸಂದರ್ಭಗಳಲ್ಲಿ ನಿಮ್ಮ ಜೊತೆಗೆ ಸ್ವಲ್ಪ ಹಣವಿದ್ದರೆ ತುಂಬಾ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನು ಅಂತಂದರೆ, ಸಾಧಾರಣವಾಗಿ ಭಾರತದಲ್ಲಿ ಜೂನ್ ಎಂಡ್ ಆದಮೇಲೆ ನಿಮ್ಮ ಟೈಗರ್ ಸಫಾರೀಸ್ನೆಲ್ಲ ಕೆಲ ತಿಂಗಳುಗಳ ಕಾಲ ಮಾನ್ಸೂನ್ನಲ್ಲಿ ಕ್ಲೋಸ್ ಮಾಡಿರ್ತಾರೆ. ನೀವೇನಾದರೂ ಟೈಗರ್ ಸಫಾರಿಗಳನ್ನು ನೋಡಬೇಕು ಅನ್ನೋದಾದರೆ ಈವಾಗ ಸ್ವಲ್ಪ ಇನ್ನು ಕೆಲವು ದಿನಗಳಲ್ಲಿ ನೀವು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಪ್ರಿಕಾಷನ್ಸ್ನ ನೀವು ತೆಗೆದುಕೊಂಡು ಮುಂಗಾರು ಪ್ರವಾಸ ಮಾಡೋದರಿಂದ ನಿಜವಾಗಲೂ ಒಂದು ಒಳ್ಳೆಯ ಮುಂಗಾರು ಪ್ರವಾಸವನ್ನು ನೀವು ಅನುಭವಿಸಬಹುದು. ನಿಮ್ಮ ಹೃದಯ ಮನಸ್ಸು ಸ್ವಲ್ಪ ಇನ್ನೂ ಬ್ರೈಟರ್ ಆಗಿ ಇನ್ನೂ ಶಾರ್ಪರ್ ಆಗಿ ವಾಪಸ್ ಬರಬಹುದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಕೆಲವು ಸಂದೇಶಗಳು ಬಂದಿವೆ. ಎಂ ಡಿ ಸರಸ್ವತಿ ಬಿ ಟಿ ಎಂ ಲೇಔಟ್ನಿಂದ ಹೇಳ್ತಾ ಇದ್ದಾರೆ, ಮಳೆಯ ಹಾಡುಗಳನ್ನು ಕೇಳ್ತಾ ಇದ್ದರೆ ಎಲ್ಲಾದರೂ ಪ್ರವಾಸ ಹೋಗಬೇಕು ಅನ್ನುವಂಥ ಮನಸ್ಥಿತಿ ಆಗ್ತಾ ಇದೆ ಅಂತ ಖಂಡಿತವಾಗಿಯೂ ಹೋಗಿ ಬನ್ನಿ. ನಿಸರ್ಗದ ಕುರಿತಾದಂತಹ ಹಾಡುಗಳು ತುಂಬ ಚೆನ್ನಾಗಿತ್ತು, ಹಾಗೆ ಮಾಹಿತಿ ಚೆನ್ನಾಗಿದೆ ಅಂತ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಮಳೆಗಾಲದ ಸಮಯದಲ್ಲಿ ಪ್ರವಾಸ ಹೋಗುವಾಗ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು, ಕಿಟ್ ಇಟ್ಕೋಬೇಕು ಅನ್ನುವಂಥ ಮಾಹಿತಿ ಕೊಟ್ಟಿದ್ದೀರಾ ಅಂತ ರಾಜಾರಾಮ್ ವಸುಧಾ ಮಂಜೇಶ್ವರ್ ಕಾಸರಗೋಡಿನಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತೆ ಇನ್ಯಾರು ಮೆಸೇಜ್ ಮಾಡಿದ್ದಾರೆ, ಇಷ್ಟೆಲ್ಲ ಜನ ಹಾಡುಗಳನ್ನು ಕೂಡ ಮೆಚ್ಚಿಕೊಂಡು, ಮತ್ತು ಹೂಮಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಕಾರ್ಯಕ್ರಮ ಚೆನ್ನಾಗಿದೆ ಎನ್ನುವಂಥ ಒಂದು ಮೆಸೇಜನ್ನು ಕಳಿಸಿದ್ದಾರೆ ಸ್ನೇಹಿತರೆ. 12:57 ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸಿ ನಮಸ್ಕಾರ ಹೇಳ್ತಾ ಇರೋದು ನಿಮ್ಮ ಎಫ್ ಎಂ ರೇನ್ಬೋ ಗೆಳತಿ ರೇಖಾ, ಹಾಗೆ ನನ್ನೊಂದಿಗೆ ರಮ್ಯಾ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ವಾರ ಸಿಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. 1:35 ಹೊತ್ತಿನಲ್ಲಿ ನಾವಿದ್ದೀವಿ ಕರಿಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ. ಯಾವುದೇ ರೆಸಿಪಿ ಇದ್ರೂ ನಿಮಗೆ ತುಂಬ ಚೆನ್ನಾಗಿ ಮಾಡೋದಕ್ಕೆ ಗೊತ್ತಿದೆ ಅನ್ನುವಂಥ ರೆಸಿಪಿ ಆಗಿದ್ರೆ ಖಂಡಿತ ನೀವು ಕಾಲ್ ಮಾಡ್ಬೋದು, ನಿಮ್ಮ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800-222-812-106 ನಮ್ಮ ಸ್ಟುಡಿಯೋ ನಂಬರ್. ಸಂದೇಶದ ಮೂಲಕ ನಾವು ರೆಸಿಪಿ ಶೇರ್ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಮುಂಗಾರು ಮಳೆ ಶುರುವಾಗಿದೆ. ಆಹಾ, ಚಳಿ ಚಳಿಯ ವಾತಾವರಣ ಕೂಡ ಇದೆ ಮಳೆಯ ಜೊತೆ. ಹಾಗಿದ್ದಾಗ ಏನಾದರೂ ಬಾಯಿಗೆ ರುಚಿ ರುಚಿಯಾಗಿ ಖಾರವಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದ್ರೆ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಅಂತ ಹೇಳಿ ಪೆಪ್ಪರ್ ರೈಸ್ನ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆಹಾ, ರೆಸಿಪಿ ಕಳಿಸ್ಕೊಟ್ಟಿದ್ದಾರೆ, ಪೆಪ್ಪರ್ ರೈಸ್ ಅಲ್ಲ, ಮೆಣಸಿನ ಅನ್ನ ಮಾಡೋದಕ್ಕೆ. ಇದು ಏನೆಲ್ಲ ಬೇಕಾಗತ್ತೆ ಅಂತ ಹೇಳಿದ್ರೆ ಕೇವಲ 15 ನಿಮಿಷದಲ್ಲಿ ಮಾಡ್ಕೋಬಹುದು ಪದಾರ್ಥಗಳನ್ನ ಬಳಸಿ ಸುಲಭವಾಗಿ ಅಂತ ಹೇಳಿ. ಅನ್ನ ಒಂದು ಬೌಲ್ ಇರಬೇಕು, ಉದುರು ಉದುರಾಗಿ ಇರಬೇಕಂತೆ. ಕಾಳುಮೆಣಸು ಪೆಪ್ಪರ್ ಪೌಡರ್ ಕೂಡ ಇರಬೇಕು. 1 ಚಮಚ ಬೆಳ್ಳುಳ್ಳಿ, 1-5 ಎಸಳು ಬೆಳ್ಳುಳ್ಳಿ ಇದ್ರೆ ಓಕೆ. ತುಪ್ಪ ಅಥವಾ ಎಣ್ಣೆಯನ್ನ ಬಳಸಬಹುದು. ಅಫ್ಕೋರ್ಸ್ ಹಾಗೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, 1/4 ಚಮಚದಷ್ಟು ಹಸಿಮೆಣಸಿನ ಕಾಯಿ. ಇದರ ಜೊತೆಗೆ ಬೇಕಿತ್ತು ಅಂತ ಹೇಳಿದ್ರೆ ಕರಿಬೇವಿನ ಎಲೆಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕಂದರೆ ಗೋಡಂಬಿ ಕೂಡ ನೀವು ತುಪ್ಪದಲ್ಲಿ ಹುರಿದು ಹಾಕ್ಕೋಬಹುದು. ಸೊ ಇದೆಲ್ಲವನ್ನು ಒಗ್ಗರಣೆ ಕೊಟ್ಟು ಅನ್ನವನ್ನು ಬೆರೆಸಿ ಪೆಪ್ಪರ್ ಪುಡಿ

ನನ್ನ ಮೇಲೆ ಉದುರಿಸಿ ತಿಂದರೆ ಆಹಾ ಅದ್ಭುತವೂ ಅದ್ಭುತ ಅಂತ ಹೇಳಿ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸ್ವದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಈ ಒಂದು ಥಂಡಿಯ ವಾತಾವರಣಕ್ಕೆ ಹೊರಗಡೆ ಮಳೆ ಜಿಟಿ ಜಿಟಿ ಮಳೆಯ ನಡುವೆ ಏನಾದರೂ ತಿನ್ನಬೇಕು ಸ್ವಲ್ಪ ಖಾರವಾಗಿ ಅಂತ ಅನಿಸಿದ್ರೆ ಖಂಡಿತ ಈ ಮೆಣಸಿನ ಅನ್ನ ಅಥವಾ ಪೆಪ್ಪರ್ ರೈಸ್ನ ಟ್ರೈ ಮಾಡ್ಬೋದು.

ಬಹಳ ವರ್ಷಗಳ ಬಳಿಕ ಧ್ವನಿ ಕೇಳ್ತಾ ಇದ್ದೀನಿ. ಹೇಗಿದ್ದೀರಾ ಅಂತ ಹೇಳಿ ಮೈತ್ರಿ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಕೇಳ್ತಾ ಇದ್ದಾರೆ. ಖಂಡಿತ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಬಹಳ ದಿನಗಳ ಬಳಿಕ ನಿಮ್ಮ ಸಂದೇಶವನ್ನು ನಾನು ಓದ್ತಾ ಇದ್ದೀನಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ ಶೇಕಡಾ 42ರಷ್ಟು ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ ಶೇಕಡಾ 45ರಷ್ಟು ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8, 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು, ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
1: ಬಹುತ್ ಖುಷಿ ಕ ಸಾಥ್ ಪೂರೆ ಆಕಾಶವಾಣಿ ಪರಿವಾರ ಕೋ ಬಧಾಯಿ ದೇತಾ ಹೂ. 90 ಸಾಲ ಆಪ್ನೆ ಪೂರಾ ಕಿಯಾ ಹೈ. 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾ ಹೈ. ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ. ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರಾ ಭಾರತ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ, ಮೇರಾ ಯೇ ಶುಭಕಾಮನಾ.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು, ಶೌಚಾಲಯ, ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು ಈ ನೈಸರ್ಗಿಕ ವಿಕೋಪದಲ್ಲಿ 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ ಒಂದು ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಆಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನೆದೆ ಜಗತ್ ಪ್ರಕೃತಿ ಪಾಡುವವೋಲ್. ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನೆದೆ ಜಗತ್ ಪ್ರಕೃತಿ ಪಾಡುವವೋಲ್. ಇನಿದ ಕೊಲವಳಿಗನು ತಾಪ ಸೆಣಸಿಗೆ ಬೀರ ಘನಗರ್ಜಿತಕ್ಕೆ ದೈನ್ಯ ಮಂಕುತಿಮ್ಮ. ಇನಿದ ಕೊಲವಳಿಗನು ತಾಪ ಸೆಣಸಿಗೆ ಬೀರ ಘನಗರ್ಜಿತಕ್ಕೆ ದೈನ್ಯ ಮಂಕುತಿಮ್ಮ.

ಮನುಷ್ಯನ ಜೀವ ಹೇಗಿದೆ ಅಂತ ಹೇಳುವ ಒಂದು ಭಾವ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಎರಡು ತತ್ವಗಳಿವೆ. ಒಂದು ಪರಮಾರ್ಥದ ತತ್ವ ಅಂತನೋದಾದರೆ ಅಂಥದ್ದೊಂದು ಪರಮಾರ್ಥದ ತತ್ವ, ಇನ್ನೊಂದು ಲೌಕಿಕ ಬದುಕಿನ ತತ್ವ. ಇವೆರಡರ ನಡುವೆ ಇರುವಂಥ ಅನಿವಾರ್ಯ ಸಂಬಂಧವನ್ನು ಈ ಪದ್ಯ ವಿವರಿಸ್ತಾ ಇದೆ. ಇಲ್ಲಿ ಒಂದನ್ನು ಧ್ವನಿ ಅಂತ ಕರೆದರೆ ಇನ್ನೊಂದನ್ನು ಪ್ರತಿಧ್ವನಿ ಅಂತ ಕರೀತಾ ಇದೆ. ಮನುಷ್ಯನ ಜೀವಿತ ಹೇಗಿದೆ ಅಂತಂದರೆ ಧ್ವನಿ ಮತ್ತು ಪ್ರತಿಧ್ವನಿ ಇದ್ದ ಹಾಗೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಇನಿದಕ್ಕೆ ಒಲವು ಅಳಲಿಗೆ ಅನುತಾಪ ಅನ್ನೋ ಮಾತು, ಸೆಣಸಿಗೆ ಬೀರ ಘನಗರ್ಜಿತಕ್ಕೆ ದೈನ್ಯ, ಈ ನಾಲ್ಕು ಧ್ವನಿ ಮತ್ತು ಪ್ರತಿಧ್ವನಿಗಳು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇವೆ. ಇನಿದಕ್ಕೆ ಒಲವು, ಇನಿದಕ್ಕೆ ಅಂತಂದ್ರೆ ಇನಿ ಅಂತಂದ್ರೆ ಪ್ರೀತಿಗೆ, ಪ್ರೀತಿ ಅನ್ನೋ ಅರ್ಥ. ಸೊ ಯಾವುದು ಪರಮಾರ್ಥ ಅನ್ನೋದು ಪ್ರೀತಿಯಾಗಿರ್ತದೋ ಅದಕ್ಕೆ ಬದುಕು ಅನ್ನೋದು ಒಲವಾಗಿ, ಅದೊಂದು ಪ್ರತಿಧ್ವನಿಯಾದಂತಹ ಒಂದು ಒಲವಾಗಿ ಅದು ಹೊರಹೊಮ್ಮುತ್ತದೆ. ಇನ್ನೊಂದು ಅಳಲಿಗೆ ಅನುತಾಪ, ಅಳಲಿಗೆ ಅಂತಂದ್ರೆ ದುಃಖಕ್ಕೆ ಮರುಕ ಅನ್ನೋದು ಪ್ರತಿಧ್ವನಿ ಆಗ್ತದೆ. ಅದೇ ರೀತಿ ಸೆಣಸಿಗೆ ಬೀರ, ಸೆಣಸು ಅಂದ್ರೆ ಹೋರಾಟಕ್ಕೆ, ವೀರತ್ವ ಇಲ್ದಿದ್ರೆ ಆ ಸೆಣಸಿಗೆ ಅರ್ಥವೇ ಇರೋದಿಲ್ಲ. ಹೀಗಾಗಿ ಹೋರಾಟಕ್ಕೆ ಪ್ರತಿಧ್ವನಿ ಯಾವುದು ಅಂತಂದ್ರೆ ವೀರತ್ವ. ಹೇಡಿಯಾದಂತರ ಹೇಡಿಯಾಗಿದ್ದಾನೆ ಅಂತಂದ್ರೆ ಅದು ಪ್ರತಿಧ್ವನಿ ಆಗೋದೇ ಇಲ್ಲ ಅದು. ಹೀಗಾಗಿ ಸೆಣಸಿಗೆ, ಹೋರಾಟಕ್ಕೆ ವೀರತ್ವವೇ ಬಹಳ ಮುಖ್ಯವಾದಂತಹ ಒಂದು ಪ್ರತಿಧ್ವನಿ ಆಗ್ತದೆ. ಅದೇ ರೀತಿಲಿ ಘನಗರ್ಜಿತಕ್ಕೆ ದೈನ್ಯ, ಘನಗರ್ಜಿತಕ್ಕೆ ಅಂತಂದ್ರೆ ಒಂದು ಜೋರಾದಂತಹ ಒಂದು ಶಬ್ದ ಯಾರು ಹೆದರಿಸಿದರೆ ಅಂತ ಹೆದರಿಕೆಗೆ ದೈನ್ಯ, ದೈನ್ಯತೆಯೇ ಬಹಳ ಮುಖ್ಯವಾದಂತಹ ಒಂದು ಪ್ರತಿಧ್ವನಿ. ಅದಕ್ಕೆ ಇನ್ನೊಂದು ರೀತಿ ಅದಕ್ಕೊಂದು ಮರು ಘನಗರ್ಜಿತ ಮಾಡಿದ್ರೆ ಅದು ಪ್ರತಿಧ್ವನಿ ಆಗೋದಿಲ್ಲ, ಅದಕ್ಕೆ ದೈನ್ಯ ಮಾಡಿದ್ರೆ, ದೈನ್ಯತೆಯನ್ನು ತೋರಿಸಿದ್ರೆ ಅದೊಂದು ಪ್ರತಿಧ್ವನಿ ಆಗ್ತದೆ ಅನ್ನೋ ಭಾವ ಇಲ್ಲಿದೆ. ಹೀಗಾಗಿ ಜಗತ್ ಪ್ರಕೃತಿ ಪಾಡುವವೋಲ್ ಅನ್ನೋ ಮಾತು, ಜಗತ್ತಿನ ಪ್ರಕೃತಿ, ಜಗತ್ತು ಮತ್ತು ಪ್ರಕೃತಿ ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಧ್ವನಿ ಪ್ರತಿಧ್ವನಿ ಇದ್ದ ಹಾಗೆ ಅವುಗಳು ಹಾಡುವ ರೀತಿಯಲ್ಲಿ ಮನುಷ್ಯನ ಬದುಕು ಕೂಡ ಈ ರೀತಿಯ ಧ್ವನಿ ಪ್ರತಿಧ್ವನಿಗಳ ಒಂದು ಸರಮಾಲೆ ಅನ್ನೋದನ್ನು ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ.

ಜಗದ ಸಂತಾಪ ಸಂತಸ ಸಂಭ್ರಮಂಗಳುಲಿ ಬಗಿದು ನರ ನೆದೆಯ ಜೀವವ ಪಿಡಿದು ಕುಲುಕೆ. ಜಗದ ಸಂತಾಪ ಸಂತಸ ಸಂಭ್ರಮಂಗಳುಲಿ ಬಗಿದು ನರ ನೆದೆಯ ಜೀವವ ಪಿಡಿದು ಕುಲುಕೆ. ಸ್ವಗ ಇಪ್ಪುದು ಮನಸಿಗದು ಕವಿಕಲಾ ರಸಿಕರ್ಗೆ ಜಗಸೂರ್ಯ ನೀಂಕಮಲ ಮಂಕುತಿಮ್ಮ. ಸ್ವಗ ಇಪ್ಪುದು ಮನಸಿಗದು ಕವಿಕಲಾ ರಸಿಕರ್ಗೆ ಜಗಸೂರ್ಯ ನೀಂಕಮಲ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಮನುಷ್ಯನ ಅನುಭವ ಅದು ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಸಂಭ್ರಮ ಇರ್ಬೋದು, ಅವುಗಳ ಹುಲಿ, ಅವುಗಳ ಧ್ವನಿ ಹೇಗೆ ಕವಿ ಕಲಾ ರಸಿಕರಿಗೆ ಅದು ಸೊಗೈಸ್ತದೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಇನ್ನೊಂದು ಜಗತ್ತಿನ ಸಮುದಾಯವನ್ನು ಇಲ್ಲಿ ಕವಿ ತರ್ತಾ ಇದ್ದಾನೆ. ಅದು ಕವಿ ಕಲಾ ರಸಿಕರು ಎನ್ನುವ ಒಂದು ಸಮುದಾಯ. ಅಂದರೆ ಜಗತ್ತಿನ ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಸಂಭ್ರಮ ಇರ್ಬೋದು, ಅವು ವ್ಯಕ್ತಿತ್ವವನ್ನು, ಮನುಷ್ಯನ ಅನುಭವವನ್ನು ಅವು ಹಿಡಿದು ಕುಲುಕಿಸ್ತಾ ಇರ್ತವೆ, ಅವುಗಳನ್ನು ಆ ವ್ಯಕ್ತಿತ್ವವನ್ನು ಹಣ್ಣು ಮಾಡ್ತಾ ಇರ್ತವೆ. ಆದರೆ ಕವಿ ಕಲಾ ರಸಿಕರಿಗೆ ಇಂತಹ ಅನುಭವ ಏನಿದೆ, ಅದು ದುಃಖ ಇರ್ಬೋದು, ಅನುತಾಪ ಇರ್ಬೋದು, ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಇಂತಹ ಅನುಭವ ಅದು ಕವಿ ಕಲಾ ರಸಿಕರಿಗೆ ಒಂದು ರೀತಿಯಲ್ಲಿ ಸೊಗೈಸ್ತದೆ. ಅಂತಂದರೆ ಇಟ್ ಬಿಕಮ್ಸ್ ಎ ಕ್ರಿಯೇಟಿವ್ ಎಲಿಮೆಂಟ್ ಅನ್ನೋ ಅರ್ಥ ಇಲ್ಲಿ ಬರ್ತಾ ಇದೆ. ಅಂತಂದರೆ ಇಂತಹ ಜಗತ್ತಿನ ಅನುಭವವೇ ಕವಿಗಳಿಗೆ ಮತ್ತು ರಸಿಕರಿಗೆ ಅವರ ಸೃಜನಶೀಲತೆಗೆ ಒಂದು ದ್ರವ್ಯವಾಗ್ತದೆ ಅನ್ನೋ ಮಾತು. ಡಿ ವಿ ಜಿಯವರು ಸ್ವತಃ ಕವಿಗಳಾಗಿರೋದ್ರಿಂದ ಇಂಥ ಅನುಭವಗಳು ಹೇಗೆ ಒಂದು ಸೃಷ್ಟಿಶೀಲತೆಯ, ಸೃಜನಶೀಲತೆಯ ಭಾಗವಾಗಿರೋದು ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ಡಿ ವಿ ಜಿಯವರು ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಮ್ಯೂಸಿಕಲಿಯೋಸ್ ಮ್ಯಾಜಿಕಲಿಯೋಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ ಟ್ಯೂನ್ ಮಾಡಿದ್ದೀರಾ. 1:42:43 ಹೊತ್ತಿನಲ್ಲಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಬಗ್ಗೆ ಮಾತಾಡ್ತಾ ಸಾಗೋಣ. ಏನಿಂದಿನ ದಿನ ಅಂತ ಹೇಳಿದ್ರೆ, ಸಾಗರ ಸಂಪತ್ತಿನ ರಕ್ಷಣೆಯ ಧ್ಯೇಯವನ್ನಿಟ್ಟುಕೊಂಡು ಪ್ರತಿ ವರ್ಷ ಇಂದು ಅಂದರೆ ಜೂನ್ 8 ವಿಶ್ವ ಸಾಗರ ದಿನವನ್ನು ಆಚರಿಸಲಾಗುತ್ತೆ. ಸಾಗರದ ಕುರಿತು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು, ಸಮುದ್ರ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂಥ ಕ್ರಮಗಳು, ಸಾಗರ ಸಂಪತ್ತಿನ ರಕ್ಷಣೆ, ಇನ್ನು ಹಲವಾರು ಚಿಂತನಾತ್ಮಕ ಕಾರ್ಯಗಳನ್ನು ಈ ದಿನ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಆದರೆ ಚಿಂತನೆಗೂ ವಾಸ್ತವಕ್ಕೂ ತಾಳೆ ಇದೆಯೇ ಅಂಥೇಳಿ ನಾವೇನಾದರೂ ಯೋಚನೆ ಮಾಡೋದಕ್ಕೆ ಮುಂದಾದ್ವಿ ಅಂತ ಹೇಳಿದ್ರೆ, ಬಹುಶಃ ನಿಟ್ಟಿಸಿರು ಬಿಟ್ಟು ಎಂಥ ಅಸಹಾಯಕಗಳಿಗೆ ಅಲ್ವೇ ನಮ್ಮದು ಅಂಥೇಳಿ ಕೈ ಚೆಲ್ಲಿ ಕೂರಬೇಕಾಗತ್ತೆ. ಆದರೆ ಖಂಡಿತ ಅಸಹಾಯಕತೆ ಅಲ್ಲ, ಬದಲಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಳುವ ಗಳಿಗೆ ಇದು. ಹಾಗಿದ್ರೆ ಏನು ಈ ವಿಶ್ವ ಸಾಗರ ದಿನದ ವಿಶೇಷತೆ, ಹೇಗೆ ಜಾರಿಗೆ ಬಂತು, ನಮ್ಮ ಕಾರ್ಯ ಏನು, ನಮ್ಮ ಜವಾಬ್ದಾರಿ ಏನು, ಈ ಎಲ್ಲದರ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ RJ ರಮ್ಯಾ.

ವಿಶ್ವ ಸಾಗರ ದಿನವನ್ನು ಆಚರಿಸುವ ಬಗ್ಗೆ 1992 ಕೆನಡಾ ಸಾಗರ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಕೇಂದ್ರ ಹಾಗೆ ಕೆನಡಾದ ಸಾಗರ ಸಂಸ್ಥೆ ವಿಶ್ವಸಂಸ್ಥೆಗೆ ಒಂದು ಪ್ರಸ್ತಾಪವನ್ನು ಸಲ್ಲನೆ ಮಾಡುತ್ತೆ. ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂಥ ಬ್ರೆಜಿಲ್ನಲ್ಲಿ ನಡೆದಿದ್ದಂಥ ಭೂ ಶೃಂಗಸಭೆಯಲ್ಲಿ ಈ ಒಂದು ಪ್ರಸ್ತಾಪದ ಸಲ್ಲಿಕೆ ಆಗಿರುತ್ತೆ. ವಿಶ್ವಸಂಸ್ಥೆ ಈ ಪ್ರಸ್ತಾಪವನ್ನು ಸ್ವೀಕರಿಸಿ 2008 ವಿಶ್ವ ಸಾಗರ ದಿನವನ್ನು ಅಧಿಕೃತವಾಗಿ June 8 ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡುತ್ತೆ. ನಮಗೆಲ್ರಿಗೂ ಗೊತ್ತೇ ಇದೆ, ಭೂಮಿಯ ಸುಮಾರು ಮುಕ್ಕಾಲು ಭಾಗ ಈ ಭೂಮಂಡಲದಲ್ಲಿ ಹೆಚ್ಚು ನೀರೇ ತುಂಬಿರುವಂಥದ್ದು, ಕಾಲು ಭಾಗವಷ್ಟೇ ಈ ಒಂದು ಗಟ್ಟಿ ನೆಲ ಅಥವಾ ನಾವು ವಾಸಿಸೋದಕ್ಕೆ ಯೋಗ್ಯವಾಗಿರುವಂಥ ಭೂಮಿ ಇರುವಂಥದ್ದು ಅಂತ ಹೇಳಿ. ಇನ್ನು ಸುತ್ತ ಶೇಕಡ 72 ನೀರಿದೆ, ಕೇವಲ 28 ಗಟ್ಟಿ ನೆಲ ಇದೆ. ಈ 28 ನೆಲವನ್ನೇ 7 ಖಂಡಗಳಾಗಿ 200 ಹೆಚ್ಚು ದೇಶಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ದೀವಿ. ಸುಮಾರು 800 ಕೋಟಿಗೂ ಅಧಿಕವಾಗಿ ಜನ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ಮಧ್ಯೆ ಇಷ್ಟೆಲ್ಲ ಮಾಡಿ ಏನು ಕೊಡ್ತಾ ಇದ್ದೀವಿ ನಾವು ಪ್ರಕೃತಿಗೆ? ಮನುಷ್ಯ ತಾನು ನಿಂತಿರುವಂಥ ಭೂಮಿಯನ್ನು ಮಾತ್ರ ದುರುಪಯೋಗ ಮಾಡಿಕೊಳ್ತಾ ಇಲ್ಲ, ಅದಲ್ಲದೆ ಎಲ್ಲ ಕಸವನ್ನು ತಗೊಂಡು ಸಮುದ್ರವನ್ನು ಕಲುಷಿತ ಮಾಡ್ತಾ ಇದ್ದಾನೆ. ಜಲಮಾಲಿನ್ಯ, ವಾಯುಮಾಲಿನ್ಯ, ಶಬ್ದ ಮಾಲಿನ್ಯದಂತೆ ಸಾಗರ ಮಾಲಿನ್ಯ ಕೂಡ ಇಂದು ಬಗೆಹರಿಸಲಾಗದಂಥ ದೊಡ್ಡ ಸಮಸ್ಯೆಯಾಗಿ ಮನುಷ್ಯನ ಕೈ ಮೀರಿ ನಿಂತಿದೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ವಿಶ್ವಸಾಗರ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಹೇಳಿದಂತೆ ಸಾಗರ ಮಾಲಿನ್ಯ ಅನ್ನೋದು ಬಗೆಹರಿಸಲು ಸಾಧ್ಯವಾಗದ ಲೆಕ್ಕದಲ್ಲಿ ಮನುಷ್ಯನ ಕೈಮೀರಿ ಹೋಗಿದೆ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲ ದೇಶಗಳ ಇವತ್ತಿನ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಕಸ ವಿಲೇವಾರಿ. ಪ್ರತಿ ರಾಷ್ಟ್ರ ಕೂಡ ಪ್ರತಿನಿತ್ಯ ಸಾವಿರಾರು ಟನ್ ಕಸವನ್ನು ಉತ್ಪತ್ತಿ ಮಾಡುತ್ತೆ. ಅದರಲ್ಲೂ ಅಮೆರಿಕ, ರಷ್ಯಾ, ಚೀನಾ ಹಾಗೆ ಭಾರತ ಕಸ ಉತ್ಪತ್ತಿಯಲ್ಲಿ ಮುಂಚೂಣಿಯ ರಾಷ್ಟ್ರಗಳೇ ಆಗಿದೆ. ಹೀಗೆ ಉತ್ಪತ್ತಿ ಮಾಡುವಂಥ ಕಸಗಳ ಪೈಕಿ ಪ್ಲಾಸ್ಟಿಕ್ ಹಾಗೆ ಎಲೆಕ್ಟ್ರಾನಿಕ್ಸ್ ಕಸಗಳದ್ದೇ ಸಿಂಹಪಾಲು ಅಂತ ಹೇಳ್ಬೋದು. ಈ ಎಲ್ಲ ಕಸವನ್ನು ಎಲ್ಲಿ ಹಾಕೋದು? ಒಂದು ಅಂದಾಜಿನ ಪ್ರಕಾರ ದಿನನಿತ್ಯ ಸಾವಿರಾರು ಟನ್ ಪ್ಲಾಸ್ಟಿಕ್ ಹಾಗೆ ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಸಮುದ್ರವನ್ನು ಸೇರ್ತಾ ಇದೆಯಂತೆ. ಇದೇ ರೀತಿ ಸಮುದ್ರದಲ್ಲಿ ತ್ಯಾಜ್ಯಗಳನ್ನು ತಗೊಂಡು ಹೋಗಿ ಸುರಿತಾ ಇದ್ರೆ ಸಾಗರಗಳ ನಕ್ಷೆನೆ ಬದಲಾಗತ್ತೆ. ಪರಿಣಾಮ ಅಂಟಾರ್ಟಿಕ್ ಸೇರಿದಂತೆ ಸಾಗರದ ಉತ್ತರ ಹಾಗೆ ದಕ್ಷಿಣ ಧ್ರುವಗಳಲ್ಲಿ ಹೆಪ್ಪುಗಟ್ಟಿರುವಂತಹ ಸಾವಿರಾರು ಟನ್ಗಳಷ್ಟು ಮಂಜುಗಡ್ಡೆ ಈಗ ಕರಗಿ ಹೋಗ್ತಾ ಇದೆ. ಇದೇ ರೀತಿ ಮಂಜುಗಡ್ಡೆ ಕರಗ್ತಾ ಹೋದ ಹಾಗೆ ಏನಾಗ್ಬೋದು, ಸಮುದ್ರದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಜಾಸ್ತಿಯಾಗಿ ಏರ್ತಾ ಹೋಗುತ್ತೆ. ಹೀಗೆಲ್ಲ ಆದಾಗ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಈಗಾಗಲೇ ನಾಸಾ ಅಂದಾಜು ಮಾಡಿ ಹೇಳಿದೆ ಕೂಡ. ಹೀಗಿದ್ದಾಗ ಸಾಗರವನ್ನು ಉಳಿಸಿಕೊಳ್ಳುವ, ಅದರ ಸಂಪೂರ್ಣ ಮಾಲಿನ್ಯವನ್ನು ತಡೆಯುವಂಥ ಜವಾಬ್ದಾರಿ ನಮ್ಮ ಮೇಲೆಯೇ ಇರುವಂಥದ್ದು.

ಸಾಗರದ ಮಾಲಿನ್ಯವನ್ನು ತಡೆಯುವಲ್ಲಿ ನಾವು ಕೂಡ ಸೈ ಅನ್ನಿಸ್ಕೊಳ್ಳೇಬೇಕು. ಸಾಗರ ಅಂತ ಹೇಳಿದ್ರೆ ಸಾ ಅಂದರೆ ಸಾವಿಲ್ಲದ ಜೀವಜಲ, ಗ ಅಂದರೆ ಗಮನ ಸೆಳೆಯುವ ಪ್ರಕೃತಿ, ರ ಅಂದರೆ ರತ್ನಗಳು ಅಗರ್ಭವಿದರ ಗರ್ಭದಲ್ಲಿ. ಸಾಗರ ದಿನದ ಶುಭಾಶಯ ಅಂತ ಹೇಳಿ ಮೈತ್ರಿ ಶ್ರೀನಿವಾಸ್ ಪದ್ಮನಾಭನಗರದಿಂದ ಹೇಳ್ತಾ ಇದ್ದಾರೆ. ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಕಿಶನ್ ಕೃಷ್ಣ ಶೋಭರಣ್ಣ ಹನುಮಂತೇಗೌಡ ಹಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸಾಗರ ದಿನದ ಕಾರ್ಯಕ್ರಮ ಮಾಹಿತಿಪೂರ್ಣವಾಗಿತ್ತು. ರತ್ನಾಕರನನ್ನು ಕಾಪಾಡುವಂಥ ಜವಾಬ್ದಾರಿ ನಾವೆಲ್ಲರೂ ಹೊರಲೇಬೇಕು ಅಂತ ಹೇಳಿ ನಾಗರಾಜ್ ಅವರು, ನವೋದಯ ನಾಗರಾಜ್ ಅವರು ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಿರೂಪಣೆಯಲ್ಲಿ ಆತ್ಮೀಯತೆ, ಹಾಡಿನ ಆಯ್ಕೆಯಲ್ಲಿರುವಂಥ ಮಾಧುರ್ಯತೆ, ಶ್ರೋತೃವರ್ಗದವರ ಸಂದೇಶ, ವಾಚನದಲ್ಲಿ ಆಸಕ್ತಿ, ಆಸ್ತೆ, ಈ ಗುಣಗಳಿರಲಿ, ನೀವಾಗಿರಿ ನಮ್ಮ ನೆಚ್ಚಿನ ಆಕಾಶವಾಣಿ ಬಾನುಲಿ ಸಾರಥಿ ಅಂತ ಹೇಳಿ ನೆಲ ರಾಮಮೂರ್ತಿ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಪೂರ್ವಕ ಸಂದೇಶಕ್ಕೆ. ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ವಿಶ್ವ ಸಾಗರ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬಂತು. ಸಾಗರದ ಆರೋಗ್ಯ, ಸಾಗರದ ಮಾಲಿನ್ಯವನ್ನು ತಡೆಯುವಂಥದ್ದು, ಆರೋಗ್ಯವನ್ನು ಹೆಚ್ಚಿಸುವಂಥ ಜವಾಬ್ದಾರಿಯನ್ನು ಈ ದಿನ ನಮ್ಮದು ಅಂತ ಹೇಳಿ ಸ್ವೀಕಾರ ಮಾಡ್ತಾ ಆ ನಿಟ್ಟಿನಲ್ಲಿ ನಡೆಯೋಣ, ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ಜಿ ರಮ್ಯಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ, ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ.

0: ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18 ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ದಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ದಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ 2 ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡುಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಕನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು, ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು ತ್ಯಜಿಸಿದಾಗ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ರೈತರು ಅತಿ ಹೆಚ್ಚು ಇಳುವರಿ ಪಡೆಯುವ ಆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು

ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ ಒಂದು ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಕೇಳಿ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಜ್ಞಾನಿ, ಒಬ್ಬ ಸಂಪರ್ಕಾಧಿಕಾರಿ, ಒಬ್ಬ ಸಾಹಿತಿ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ನಮಗೆ ಮುಖಾಮುಖಿ ಆಗ್ತಾ ಇದ್ದಾರೆ ಅವರು, ಡಾಕ್ಟರ್ ಜಯಪ್ರಕಾಶ್ ರಾವ್ ಸರ್. ನಮಸ್ಕಾರ.
2: ನಮಸ್ಕಾರ ಸರ್.
1: ನೀವು ಬಹಳ ಹಿಂದಿನಿಂದನೂ ಕೂಡ ಆಕಾಶವಾಣಿಯನ್ನ ಕೇಳ್ತಾ ಬಂದಿದ್ದೀರಿ. ಈ ಆಕಾಶವಾಣಿ ಅಂತಂದ್ರೆ ಇಷ್ಟು ಪ್ರಭಾವಿತವಾದಂತಹ ಮಾಧ್ಯಮ, ಈ ಮಾಧ್ಯಮದಿಂದ ನಮಗೆ ವೃತ್ತಿನಲ್ಲಿ ಏನೇನು ಸಹಾಯಕಾರಿ ಆಯಿತು? ಈಗ ತಾವು ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ರಿ, ಹೇಗೆ ರೇಡಿಯೋ ಕೇಳ್ತಿದ್ರಿ, ಆ ಅನುಭವಗಳು ನಿಮಗೆ ನೆನಪಿವೆಯಾ?
2: ಖಂಡಿತವಾಗಿ ಅದು ನಮಗೆ ನೆನಪಿದೆ. ನಾವೆಲ್ಲ ಮೂಲತಃ ಹಳ್ಳಿ ಮೂಲದಿಂದ ಬಂದವರು, ಗ್ರಾಮೀಣ ವಲಯದಲ್ಲಿ ಶಾಲೆಗೆ 6 ಕಿಲೋಮೀಟರ್ ನಡ್ಕೊಂಡು, ನಮಗೆ ಆಗ ಹೊರಗಿನ ಪ್ರಪಂಚಕ್ಕಿದ್ದ ಏಕಮಾತ್ರ ಜ್ಞಾನದ ಕುಂಡಿ ಅಂತ ಹೇಳಿದ್ರೆ ಆಕಾಶವಾಣಿ. ಹೀಗಾಗಿ ನಮಗೆ ವಾರ್ತಾ ಘೋಷಕರ ಹೆಸರು, ವಾರ್ತೆಯನ್ನು ಓದುವ ಶೈಲಿ, ಆಮೇಲೆ ಅಷ್ಟು ಕಡಿಮೆ ಅವಧಿಯಲ್ಲಿ ಹಲವು ವಾರ್ತೆಗಳನ್ನು ಬಿತ್ತರಿಸುವ ಅವರ
1: ಪ್ರೌಢಿಮೆ ಆಗಲಿ ಅಥವಾ
2: ಖುಷಿ ಆಗ್ತಿತ್ತು. ಆಮೇಲೆ ಆ ಮಾತುಗಾರಿಕೆಯನ್ನು ನಾವು ಎಲ್ಲೋ ಒಂದು ಕಡೆ ನಮಗೆ ಅದು ಪ್ರೇರಣೆ ನೀಡ್ತಿತ್ತು. ಅಂದ್ರೆ ವಿಷಯ ತುಂಬಾ ಇದ್ರೂ ಕೂಡ ಕಡಿಮೆ ಅವಧಿಯಲ್ಲಿ ಆಯ್ದ ಶಬ್ದಗಳಲ್ಲಿ ಭಾಷೆಯನ್ನು ದುಡಿಸಿ ಮಾತಾಡುವುದು, ಮತ್ತೆ ಆ ಧ್ವನಿಯ ಏರಿಳಿತ, ಇದು ಮುಖ್ಯ. ನಾವು ಉದ್ಘೋಷಕರಂತ ನಾವು ಮಕ್ಕಳಾಗಿರುವಾಗಲೇ ನಾನು ಕಂಡ್ಕೊಂಡಿದ್ದೆ. ಎರಡನೇದು ಕ್ರಿಕೆಟ್ ಅಂತ ಎಲ್ಲ ನಮ್ಮ ಉತ್ಸಾಹ ಇದ್ದದ್ದು ಆಕಾಶವಾಣಿಯ ಕಾಮೆಂಟ್ರಿ. ಯಾಕೇಳಿದ್ರೆ ನಾವು ಈಗ ಟಿವಿಯನ್ನಾದ್ರೂ ಕಣ್ಣು ಹಾಯಿಸಿ ಆಚೆ ಹೋಗಿ ಕಾಫಿ ಕುಡಿದು ಬಂದೆವು. ಆ ದಿನಗಳಲ್ಲಿ ದೊಡ್ಡ ಒಂದು ಮ್ಯಾಚ್ ಆಗ ಆಕಾಶವಾಣಿಯ ರೇಡಿಯೋದಲ್ಲಿ ಎದುರೇ ನಾವು ಜಂಡ ಹುಡ್ತಿದ್ದೆವು.
1: ಎತ್ಕೊಂಡು ಹೋಗೋದಿತ್ತಂತಂದ್ರೆ ಆ ಟೀ ಕುಡಿಯೋ ಅಂಗಡಿ ತನಕ ನಮ್ಮ ಜೊತೆಗೆ ಬರ್ತದೆ.
2: ಹೌದು,
1: ಟಿವಿ ಹೊತ್ಕೊಂಡು ಹೋಗಕ್ಕಾಗಲ್ಲ.
2: ಹೌದು, ವೇಗದ ಬೌಲರ್ ಅವ, ಅಲ್ಲಿನ ಕ್ರೀಸ್ನಿಂದಲೇ ದಾಟಿ ಅವನದೇ ಆದ ಶೈಲಿಗಳಲ್ಲಿ ವಿವರಣೆ ಕೊಡ್ತಾರೆ, ನಾವು ಕೇಳ್ತೇವೆ. ಆ ಬಾಲ್ ಹೇಗೆ ಜಿಗಿದು ದಾಂಡಿಗಿನ ಕಡೆಗೆ ನುಗ್ಗುತ್ತದೆ, ಆಮೇಲೆ ಅದನ್ನು ಎದುರಿಸಿ ಹೇಗೆ ಅದನ್ನು ಹಿಮ್ಮಡಿಯನ್ನು ಹಿಂದೆ ಇಟ್ಟು ಮುಂದೆ ಹೋಗಿ ಅದನ್ನು ದಾಪುಗಾಲದಲ್ಲಿ ಹೊಡಿತಾನಲ್ಲ, ಆಮೇಲೆ ಅದು ಬೌಂಡ್ರಿ ಲೈನಿಗೆ ಮುಟ್ಟುವಂಥದ್ದು, ಅವಾಗ ನಮ್ಗೆ ಅದು ಸಿಕ್ಸರ್, ಆ ಬೌಂಡ್ರಿ ಎಂಬುವ ತವಕ ಸಿಕ್ಸರೇ ಆಗ್ಲಿ ಅಂತ. ನಮ್ಮ ವಿರುದ್ಧ ಆಗುವವರ ಹತ್ರ ಅದು ಬೌಂಡ್ರಿ ಆಗಬಾರ್ದು, ಸಿಕ್ಸರ್ ಆಗಬಾರ್ದು ಅಂತ. ಇದೆಲ್ಲ ಅವರ ಮಾತುಗಾರಿಕೆ ಏನು ನಾವು ರೇಡಿಯೋದಲ್ಲಿ ಕೇಳ್ತೇವಲ್ಲ, ಅಷ್ಟೊಂದು ಆಶ್ಚರ್ಯಚಕಿತರಾಗಿ ನಮಗೆ ಮಾಡ್ತಾ ಇದ್ರು. ಹಲವು ಸಂಗೀತದ ಪ್ರಾಕಾರಗಳನ್ನು ನಾವು ಕಂಡುಕೊಂಡದೇ ಆಕಾಶವಾಣಿ. ಬೆಳಗಿನ ಕಾರ್ಯಕ್ರಮ ಪ್ರಾರಂಭವಾಗ ಮೊದಲು ನೀವು ಸಿಗ್ನೇಚರ್ ಟೋನ್ ಅಂತ
1: ಹೇಳ್ತಾರೆ,
2: ಆ ಮುಖ್ಯ ವಾಹಿನಿ ನನ್ನ ಕಿವಿಯಲ್ಲಿ ಇನ್ನೂ ಕೇಳ್ತಾ ಉಂಟು. ಇದು ಆಕಾಶವಾಣಿ ಬೆಂಗಳೂರು ಸಹಪ್ರಸಾರ ಅಂತ ಹೇಳಿದ ಕೂಡಲೇ ನಾವು ಸಿದ್ಧರಾಗ್ತೇವೆ ಕೇಳಿ.
1: ಹೌದೌದು,
2: ವಾರ್ತೆಗಳಿಗೆ ಅಂತೂ ಇದು ನಮಗೆ ಬಹಳ, ಎಲ್ಲಾ ದೇಶ ಜಗತ್ತಿನ ವಾರ್ತೆಗಳಿಗೆ ನೆರವು ಕೊಡ್ತಿದ್ದು. ಒಂದು ಲೆಕ್ಕದಲ್ಲಿ ನಮ್ಮ ಅಧ್ಯಯನಶೀಲತೆ ಜಾಸ್ತಿ ಮಾಡಿದರು. ನಮ್ಮ ಏನು ಹೇಳ್ತದೆ ಇಂಟೆಲಿಜೆನ್ಸ್ ವಿಚಾರ ಸಂಪತ್ತನ್ನು, ಕ್ರಿಕೆಟ್ ಇರಬಹುದು, ಸಂಗೀತ ಇರಬಹುದು, ಸಿನಿಮಾ ಇರಬಹುದು, ವಿವಿಧ ಹೆಸರುಗಳಿರ್ಬೋದು ದೇಶದ್ದು, ಇದೆಲ್ಲ ನಮ್ಗೆ ನಾವು ಆಕಾಶವಾಣಿಯಲ್ಲೇ ಕೇಳ್ತದ್ದು.
1: ಹೌದೌದು, ಅಂದ್ರೆ ಪ್ರತಿಯೊಬ್ಬರಿಗೂ ವೇದಿಕೆ ಅದು.
2: ಹೌದು,
1: ಜಾನಪದ ಕಲಾವಿದರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಭಾಷಣಕಾರರಾಗಿರ್ಬೋದು, ಕಾದಂಬರಿಕಾರರಾಗಿರ್ಬೋದು, ಎಲ್ಲಾ ಪ್ರಕಾರದ ವಿಚಾರಗಳನ್ನ ಇಂಥದ್ದು ಒಂದು ವಿಷಯ ಬಿಟ್ಟೇ ಇಲ್ಲ.
2: ಹೌದು, ಆಮೇಲೆ ಆಗ ಕ್ಯಾಸೆಟ್ ನ ಪ್ರಪಂಚ ಬಂದಿರಲಿಲ್ಲ ನಮಗೆ. ಒಂದು ವೇಳೆ ಥಿಯೇಟರ್ನಲ್ಲಿ ಹೋಗಿ ನೋಡಿ ಸಿನಿಮಾಗಳನ್ನು, ಅಲ್ಲಿರೋ ಸಂಗೀತವನ್ನು ಆಸ್ವಾದಿಸಿ ಹೊರಗೆ ಬಂದಾಗ ಮತ್ತೆ ಕೇಳಬೇಕಂತ ಹೇಳಿದ್ರೆ ನಮಗೆ ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದವು. ನೀವು ಬಯಸಿದ ಹಾಡು ಅಥವಾ ನೀವು ಮರೆತ ಹಾಡು ಅಂತ ಹಿಂದಿಯಲ್ಲಿ ನಮಗೆ ಇಷ್ಟು ಖುಷಿ ಆಯ್ತು ಹೇಳಿದ್ರೆ, ಒಂದು ತನ್ನ ತಾವು ಮಾತಾಡುವ ಶೈಲಿ, ವಿಚಾರಧಾರೆ, ಇದೆಲ್ಲ ಅದರಲ್ಲಿ ಸ್ವಲ್ಪ ಪಾಸ್ ಕೊಡ್ತಾರೆ, ಅವರು ಮೌನವಾಗಿರ್ತಾರೆ, ಇವೆಲ್ಲ ಮೇಳೈಸಿ ಮಾತುಗಾರಿಕೆ ಎಂಬುದು ಎಷ್ಟು ಮುದ ಕೊಡ್ತದೆ ಮನಸ್ಸಿಗೆ ಅಂತ ಹೇಳಿದರೆ, ನಮ್ಮ ಶೇಕಡ 100 ನಮ್ಮ ಚಿತ್ತ ಆ ಕಡೆ ಇರ್ತದೆ,
1: ಕಲ್ಪನೆಗೆ ಅನುವು ಮಾಡಿಕೊಡ್ತದೆ.
2: ಹೌದು
1: ಹೌದು.
2: ಹಾಗಾಗಿ ಈ ನಾವು ನಮ್ಮ ವಾರ್ತಾ ಮಾಧ್ಯಮ ಅಲ್ಲದೆ ನಮ್ಮ ಮನೋರಂಜನಾ ಕೇಂದ್ರವಾಗಿ ಕೂಡ ನಾವು ತಗೊಂಡಿದ್ದೆವು. ನಮ್ಮ ಜೀವನದಲ್ಲಿ ಎಷ್ಟು ಹಾಸ್ಯಕ್ಕಾಗಿತ್ತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಪಾಕೆಟ್ ರೇಡಿಯೋ ಬಂದ ಮೇಲೆ ನಮ್ಮ ಜೋಬಲ್ಲಿ ಯಾವಾಗಲೂ ಪಾಕೆಟ್ ರೇಡಿಯೋ ಇತ್ತು.
1: ಹೌದು, ಇವತ್ತು ಮೊಬೈಲ್ ಇದೆ, ಹಂಗ ಆವಾಗ ಪಾಕೆಟ್ ರೇಡಿಯೋ ಇರ್ತಿತ್ತು.
2: ಹೌದು, ಈ ಪಾಕೆಟ್ ರೇಡಿಯೋಗಳು ಯಾರಿಗೂ ಹಾನಿ ಇರಲಿಲ್ಲ, ಯಾವುದೇ ತೊಂದರೆಗಳಿರಲಿಲ್ಲ. ನಾವು ಹಾಯಾಗಿದ್ದೆವು. ಮತ್ತೆ ಸಂಗೀತ ಕಾರ್ಯಕ್ರಮ, ಶಾಸ್ತ್ರೀಯ, ಹಿಂದೂಸ್ತಾನಿ, ಕರ್ನಾಟಕಿ, ಬೇರೆ ಬೇರೆ ಶೈಲಿಗಳ ಸಂಗೀತಗಳ ಒಂದು ಏನು ಅಂತ ಒಂದು ನಮಗೆ ಗೊತ್ತಾದ್ದೇ ಅದರಿಂದ.
1: ಈಗ ತಾವು ಆಕಾಶವಾಣಿ ಕಾಲಿಟ್ಟಿದ್ದು ಎಲ್ಲಿ, ಯಾವ ಕೇಂದ್ರದಲ್ಲಿ ನಿಮ್ಮ ಮೊದಲ ಭಾಷಣ ಪ್ರಸಾರ ಆಯಿತು, ನೆನಪಿದೆಯಾ?
2: ನಾನು ಮೊದಲು ಆಕಾಶವಾಣಿಗೆ ನನಗೆ ಸಂಪರ್ಕ ಆದದ್ದು ಮಂಗಳೂರು ನಗರದ ಬಾನುಲಿ ಕೇಂದ್ರ.
1: ಓಕೆ.
2: ಬಹುಶಃ 1975 ಆವಾಗ ದಕ್ಷಿಣ ಕನ್ನಡ ಸಮಗ್ರ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಕೂಡ ಸೇರಿತ್ತು. ಅಲ್ಲಿ ಅವರು ಪೊಲೀಸ್ ಅಧೀಕ್ಷಕರು ಒಬ್ಬರೇ ಇದ್ದಾರೆ, ವರಿಷ್ಠಾಧಿಕಾರಿ. ಪೊಲೀಸ್ನ ಕಾರ್ಯವೈಖರಿ ಬಗ್ಗೆ ಮತ್ತೆ ಇಲ್ಲಿಯ ಸ್ಥಳೀಯ ತೊಂದರೆಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡುವಾಗ ನನ್ನ ಅವರು ಸಾರ್ವಜನಿಕ ಚಟುವಟಿಕೆಗಳಿದ್ದ ಕಾರಣ ನನ್ನನ್ನು ಅವರು
1: ಒಂದು ಚರ್ಚೆಯಲ್ಲಿ ನಿಮ್ಮನ್ನು ಕೂಡ ಸೇರಿಸಿಕೊಂಡ್ರು.
2: ಹೀಗಾಗಿ ನಾನು
1: ಸಂಪರ್ಕ ಅಧಿಕಾರಿಯಾಗಿ ನಿಮ್ಮ ಒಂದು ಪಾತ್ರ ಅಲ್ಲಿ ನಿರ್ವಹಿಸಬೇಕಾಯ್ತು.
2: ಹಾಗೆ ಅಲ್ಲಿ ಪ್ರಾರಂಭ ಆಯ್ತು ಆ ದಿನಗಳು. ಆಮೇಲೆ ನಾನು ಬ್ಯಾಂಕ್ ಮತ್ತು ಉಳಿದ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಸೇರಿದಾಗ ಮೇಲೆ ಅಲ್ಲಿಯ ವಿಚಾರಗಳು ಮತ್ತೆ ಅಲ್ಲಿ ನಡೆಯುವಂತ ಕೆಲಸದ ಬಗ್ಗೆ ನನ್ನನ್ನು ಕರೆಸಿ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ

0: ಜನರಿಗೆ ಗೊತ್ತಿರಲಿಲ್ಲ. ಅವರಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೇಳಿದ್ರೆ ಅರ್ಥ ಆಗುದಿಲ್ಲ. ಅವಾಗ ನಾವು ಖಂಡಾಂತರ ಕ್ಷಿಪಣಿ ಅಂತ ಹೇಳಿ ಅದರ ಏನು ಹೇಳಬೇಕು. ಈ ಅತಿ ಜಟಿಲವಾದ ವೈಜ್ಞಾನಿಕ ವಿಚಾರಗಳನ್ನು ಸರಳವಾಗಿ ಜನರಿಗೆ ಮುಟ್ಟಿಸಬೇಕಾದ ಆಗ ಆಕಾಶವಾಣಿ ನಮ್ಮ ಕೈಯಲ್ಲಿತ್ತು.
1: ಹೌದೌದು,
0: ಆಕಾಶವಾಣಿಯವರಿಗೂ ಹಾಗೆ. ಯಾರು ಈತನ್ನು ಸರಳವಾಗಿ ಹೇಳೋಕ್ಕೆ ಸಾಧ್ಯ ಇದೆ ಅಂತವ್ರು ಬಂದು ಮಾತಾಡಿದರೆ ಒಂದು ವಿಚಾರದಲ್ಲಿ ನಾವು ಸಾರ್ವಜನಿಕರನ್ನು ಈ ವಿಚಾರದಲ್ಲಿ ಅವರಿಗೆ ನಾವು ಜ್ಞಾನಾಂತಿಯನ್ನು ಮಾಡ್ತಿದ್ದೆವು. ಆ ಕೆಲಸಕ್ಕೆ ನಮಗೆ ನಾವು ಬರ್ತಿದ್ದೆ.
1: ಆ ಕೆಲಸವನ್ನ ಎಲ್ಲಾ ಕಡೆನೂ ಕೂಡ ಮಾಡ್ತಾ ಬಂದರು ಅಂತ ಹೇಳ್ಬೋದು. ಈ ವಿಜ್ಞಾನ ಕೇಂದ್ರಗಳ ಮೂಲಕವಾಗಿ ವೈಜ್ಞಾನಿಕ ವಿಚಾರಗಳನ್ನು ತುಂಬಾ ಸರಳವಾದ ಭಾಷೆಯಲ್ಲಿ ಆ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ತಿಳಿಸಿ ಹೇಳೋ ಕೆಲಸ ಆಗಲೂ ಇತ್ತು, ಈಗಲೂ ಕೂಡ ನಡೀತಾನೆ ಬಂದಿದೆ. ಆ ದಿಸೆಯಲ್ಲಿ ಅನೇಕರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಈಗ ಪುಸ್ತಕ ಬರೆಯೋದು ಒಂದು ಸಾಹಿತ್ಯ ಕೃತಿ ಆಯಿತು, ಆದರೆ ಮಾತಿನ ಮೂಲಕವಾಗಿ ತಿಳಿಸಿ ಹೇಳಬೇಕು ಅಂದಾಗ ನಿಮ್ಮ ರೀತಿ ಸಂವಹನ ಕಲೆಯಲ್ಲಿ ಬಹಳಷ್ಟು ಪ್ರಾವೀಣ್ಯತೆಯನ್ನು ವಹಿಸಿದವರು ಹೊಂದಿದಂಥವರು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾ ಬಂದಿರಿ. ಈ ಆಕಾಶವಾಣಿ ಒಂದು ಮಾಧ್ಯಮ ಪೂರಕವಾಗಿ ಸಾಕಷ್ಟು ಸಹಾಯಕಾರಿಯಾಗಿ ಕೆಲಸ ಮಾಡಿದೆ. ವಿಜ್ಞಾನ ಕಾರ್ಯಕ್ರಮಗಳು ಈಗಲೂ ಕೂಡ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಗ್ತಾನೆ ಇರ್ತವೆ. ಈಗ ಆಕಾಶವಾಣಿ ದೀರ್ಘಕಾಲ ತನ್ನ ಒಂದು ಸೇವೆಯನ್ನು ಸಲ್ಲಿಸ್ತಾ ಇವತ್ತು 90 ವರ್ಷ ಕಳೆದಿದೆ. ಅಂದರೆ ಆಕಾಶವಾಣಿ ಜೊತೆಗೆ ಭಾಷಣ ಕೊಡ್ತಾ ನಮ್ಮ ವೈಯಕ್ತಿಕ ಕೆಲವು ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಹೇಗೆ ಹೆಚ್ಚಿಸಿಕೊಳ್ಳಕ್ಕೆ ಅನುವಾಯಿತು? ನಿಮ್ಮ ವೈಯಕ್ತಿಕ ವಿಚಾರಗಳು ಅಂದರೆ ನೀವು ಬರೆದಂಥ ಕೃತಿಗಳು ಎಷ್ಟು ಪ್ರಮಾಣದಲ್ಲಿ ಮುಂದೆ ಬಂತು, ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಒಂದು ಒಡನಾಟ ಹೇಗೆ ಆಕಾಶವಾಣಿ ಮೂಲಕವಾಗಿ ಹೇಳಲಿಕ್ಕೆ ಅನುಕೂಲ ಆಯಿತು?
0: ಖಂಡಿತವಾಗ ಆಯಿತು. ಚಿಂತನ ಕಾರ್ಯಕ್ರಮಗಳು ಬಹಳ ಜನರಿಗೆ ಅದು ಬೆಳಕು ಚೆಲ್ತದೆ. ನಾನು ಕೂಡ ಕೇಳಿದ್ದೆ, ಮುಂದೊಂದು ದಿನ ಇದೆ ಆಕಾಶವಾಣಿಯಲ್ಲಿ ಚಿಂತನ ಕಾರ್ಯಕ್ರಮ ಮಾತಾಡಲಿಕ್ಕೆ ಬರ್ತೇನೋ ಎಂಬ ವಿಚಾರ ನನ್ನ ತಲೆಯಲ್ಲಿ ಇರಲಿಲ್ಲ. ಆದರೆ ಆ ದಿವಸ ಕೂಡ ಬಂತು.
1: ಬಂತು.
0: ಹಲವು ಬಾರಿ ನಾನು ಚಿಂತನ ಕಾರ್ಯಕ್ರಮಗಳಲ್ಲಿ ಬಳಲಿದ್ದೆ. ಕಾಮಧೇನು ವಿವಿಧ ಶೀರ್ಷಿಕೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡದ್ದು ಆಕಾಶವಾಣಿ. ಮೂಲಭೂತವಾಗಿ ಬರವಣಿಗೆ ಇಲ್ಲದೆ ಬರೆದುಕೊಂಡು ಬಾರದೆ ಏನು ಸ್ವತಂತ್ರವಾಗಿ ಮಾತಾಡುವ ಒಂದು ಕಲೆ ಇದೆಯಲ್ಲ, ನಿರ್ದಿಷ್ಟ ಅವಧಿಯಲ್ಲಿ ಗರಿಷ್ಠ ಮಟ್ಟದಲ್ಲಿ ಪ್ರಭಾವ ಬೀರುವಂಥ ನಮ್ಮ ಭಾಷೆಯನ್ನು ಬಳಸಿಕೊಂಡು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಒಂದು ಅಭ್ಯಾಸ ಆದದ್ದೇ ನನಗೆ ಆಕಾಶವಾಣಿಯಲ್ಲಿ. ಹೀಗಾಗಿ ನಡುವೆ ನಾವು ಇಂಗ್ಲಿಷ್ ಪದಗಳ ಬಳಕೆ ಮಾಡದೇ ಇರುವುದು, ಆಮೇಲೆ ಸರಿಯಾದ ಪದಗಳಿಗೆ ಹುಡುಕಾಟ ನಡೆಸದೆ ತಡವರಿಸದೆ ಮಾತನಾಡುವುದು, ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳ್ತಾನು, ಇವೆಲ್ಲವೂ ನನಗೆ ಫಲಪ್ರದವಾಗಿ ಬಂದದ್ದು ಆಕಾಶವಾಣಿಯಿಂದ. ನನ್ನನ್ನು ಬಳಸಿಕೊಂಡಿದ್ದಾರೆ 3 ಕೇಂದ್ರಗಳು, ಅದು ನಾನು ಮರೆಯುವ ಹಾಗಿಲ್ಲ. ಇವತ್ತಿಗೆ ನಾನು ಸಣ್ಣ ಮಟ್ಟಿನಲ್ಲಿ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಅಭ್ಯಾಸ ಆಯ್ತಾ ಅಂತ ಇದ್ರೆ ನನಗೆ ಆಕಾಶವಾಣಿ ದೊಡ್ಡ ಗುರು,
1: ಪ್ರೇರಣೆಯಾಗಿದೆ. ಅದು ಸಾಕಷ್ಟು ನಿಮಗೆ ಸಹಾಯಕಾರಿಯಾಗಿದೆ ಅಂತ ಹೇಳಬಹುದು. ಸಂಗೀತಕ್ಕೆ ಪ್ರೇರಣೆ ಕೊಟ್ಟಿದ್ದಾಗಿರ್ಬೋದು, ನಮ್ಮ ವಾಗ್ಮಿ ಶೈಲಿಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಅನುವು ಕೊಟ್ಟಿದ್ದಾಗಿರ್ಬೋದು, ಅಥವಾ ಕಲ್ಪನಾ ಶಕ್ತಿಗೆ ಇಂಬು ಕೊಟ್ಟಂತಹ ಮಾಧ್ಯಮ ಆಗಿರ್ಬೋದು, ಎಲ್ಲದಕ್ಕೂ ಆಕಾಶವಾಣಿ ಬಹಳಷ್ಟು ಜನರಿಗೆ ಪ್ರೇರಣೆಯಾಗಿದೆ ಅಂತನ್ನುವಂತಹ ವಿಚಾರ. ಸಂಪರ್ಕಾಧಿಕಾರಿಯಾಗಿ ಸಾರ್ವಜನಿಕ ಸಂಪರ್ಕ ಅಂತಂದ್ರೆ ಇನ್ನಷ್ಟು ಹೆಚ್ಚು ವಿಚಾರಗಳನ್ನ ಸರಳವಾಗಿ ಹೇಳುವಂತಹ ಕೆಲಸ ಆಗತ್ತೆ. ಆಕಾಶವಾಣಿ ಕೂಡ ಸಂಪರ್ಕನೇ ಒಂದು ಮಾಧ್ಯಮ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ಆಡಿಯನ್ಸ್ಗಳಿಗೆ ಹೋಗ್ತದೆ. ಟಾರ್ಗೆಟ್ ಆಡಿಯನ್ಸ್ ಅಂತೇನಂತೀವಲ್ಲ, ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಮತ್ತು ಯುವಕರಿಗೆ, ಹೀಗೆ ಬೇರೆ ಬೇರೆ. ಇದು ಎಷ್ಟು ಈಗ ಅವಶ್ಯಕತೆ ಇದೆ, ಮುಂದೆ ಎಷ್ಟು ಬೇಕಾಗ್ತದೆ ನಮಗೆ ಈಗ? ಯಾಕಂದರೆ ಪ್ರತಿಯೊಂದು ಕೂಡ ಒಂದು ಕ್ಷಣದಲ್ಲಷ್ಟೇ ನೋಡಿ ಮುಂದೆ ಸಾಗುವಂಥ ಕಾಲ ಇದು, ಮೊಬೈಲ್ ಕಾಲದಲ್ಲಿ. ಆಕಾಶವಾಣಿಯ ಮಹತ್ವ ಎಷ್ಟು ಇದೆ ಇನ್ನು?
0: ಆಕಾಶವಾಣಿ ಇಂದು ಬಹಳ ಪ್ರಸ್ತುತವಾಗಿ ಜನರಿಗೆ ವಾರ್ತೆ ಮತ್ತು ಹಲವು ವಿಚಾರಗಳನ್ನು ತಿಳಿಸುವಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ನನಗೆ ಒಂದು ಹಳ್ಳಿಯ ಅಥವಾ ಸಾಧಾರಣ ಮಟ್ಟದ ಒಂದು ಪೇಟೆಯ ಒಂದು ಚಹದ ಅಂಗಡಿಗೆ ಹೋದ್ರೆ ಅಲ್ಲಿ ಆಕಾಶವಾಣಿ
1: ಅಂದ್ರೆ ಜನಸಾಮಾನ್ಯರು ಬಳಸ್ತಾ ಇದ್ದಾರೆ.
0: ಹೌದು, ಇವರು ಟಿವಿಯಲ್ಲಿ ಆದರೂ ನೋಡಿ ಬೇಸರ, ಓ ಇವನೇನಪ್ಪ ಯಾವಾಗ್ಲೂ ಹಾಕ್ತಾನಂತ ಹೇಳಿ ಪುನರಾವರ್ತನೆ ನಡೀತಾರೆ. ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಅವನು ಚಹ ಕುಡಿದ್ರು ಏನಾದ್ರು ಮಾಡುವಾಗ ಕಿವಿಯಲ್ಲಿ ಬೀಳ್ತವೆ ವಾರ್ತೆಗಳು, ದೇಶೀಯವಾಗಿ, ಅಂತರ್ದೇಶೀಯ, ಯಾವ ಜಾಗತಿಕ ನ್ಯೂಸ್ಗಳು, ವಾರ್ತೆ ಅಯಾಚಿತವಾಗಿ ಬಂದು ಸೇರುವ ಕಾರಣ ತಲೆಯಲ್ಲಿ ಹೋಗ್ತದೆ. ಆಮೇಲೆ ಇನ್ನೊಂದು, ಎಲ್ಲಾ ಮಾಧ್ಯಮಗಳಿಂದಲೂ ಹೆಚ್ಚು ಜನರು ಆಕಾಶವಾಣಿ ವಾರ್ತೆಯನ್ನು ನಂಬುತ್ತಾರೆ. ಹಾಗೆ ದೂರದರ್ಶನ ಕೂಡ ಇರ್ಬೋದು. ಈ ಆಕಾಶವಾಣಿಯಲ್ಲಿ ಬಂದ ವಾರ್ತೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿ
1: ನಿಖರವಾಗಿದೆ.
0: ಹಾಗಾಗಿ ನಮ್ಮ ಮಹಿಳೆ ಒಬ್ಬಳು ಗೃಹಿಣಿ, ಮನೆಯಲ್ಲಿ ಚಾ ಮಾಡಿಕೊಂಡು ಪಾತ್ರೆಯನ್ನು ಆಚೆ ಇಟ್ಕೊಂಡು ದೈನಂದಿನ ಕೆಲಸಗಳನ್ನು ಮಾಡುತ್ತಾ ಆಕಾಶವಾಣಿ ಇಡೀ ಕೇಳ್ತಾ ಇರ್ತಾಳೆ ಅವಳು. ಚಿಂತನ ಕಾರ್ಯಕ್ರಮ ನಡೀತದೆ, ಕೃಷಿಕರಿಗೆ ಮುನ್ಸೂಚನೆ ಇರ್ತದೆ, ಅವರಿಗೆಲ್ಲ ನಡೀತದೆ, ಕೊನೆಗೆ ಭಜನೆ ಭಕ್ತಿ ಏನು ವಂದನ ಕಾರ್ಯಕ್ರಮ ಬಹಳ ನಡೀತಾ ಇದೆ. ಅವಳು ಕೇಳ್ತಾ ಇರ್ತಾಳೆ ಯಾವ ಕೆಲಸಗಳು ಅವಳು ಅಡತಾಳೆ.

0: ನಿಲ್ಲಲ್ಲ.
1: ಮತ್ತೆ ಅವಳ ಚಿತ್ತ ಯಾವಾಗಲೂ ಸಮಚಿತ್ತದಿಂದ ಆ ಸಂಗೀತವನ್ನು ಕೇಳುತ್ತಾ ಕೆಲಸ ಮಾಡ್ತಾಳೆ. ಹೀಗಾಗಿ ಏಕತಾನತೆ ಅಥವಾ ಬೋರ್ ಅಂತ ಅನಿಸುವಂತ ಕ್ಷಣಗಳು ಒಬ್ಬ ಮಹಿಳೆಗೆ ಈಗಲೂ ಇಲ್ಲ. ಎಷ್ಟೋ ಕಡೆ ನಾನು ನೋಡಿದ್ದೇನೆ, ಟಿವಿಗಾರ ನೀವು ಅಲ್ಲಿ ಹೋಗಬೇಕಾದ್ರೆ ಅಥವಾ ಆಕಾಶವಾಣಿಯಾಗೆ ಅದು ಎಲ್ಲ ಕಡೆ ಕೇಳುವ ಹಾಗೆ ಇಡ್ಲಿಕ್ಕೆ ಆಗುದಿಲ್ಲ. ಟಿವಿ ಅಲ್ಲಿ ನಿಮಗೆ ಏನು ಜಾಹೀರಾತುಗಳ ಒಂದು ಗೊಂದಲ ನಡೆದಿರ್ತದೆ. ಆಕಾಶವಾಣಿ ಎಲ್ಲರೂ ಒಂದು ಕಡೆ ಹಾಕಿದ್ರೆ ಭಕ್ತಿ ಗೀತೆ ಬೆಳಗ್ಗೆದ್ದು ಎಲ್ಲ ಕಡೆ ಮೊಳಗ್ತಾ ಇರ್ತದೆ. ಅದು ಕೇಳಲಿಕ್ಕೆ ಹಿತವಾಗಿರ್ತದೆ. ಅದು ಕೊಳಲಿ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಬೇರೆ ಕೆಲಸಗಳನ್ನು ಮಾಡುತ್ತಾ ಯಾರಿಗೂ ತೊಂದರೆ ಇಲ್ಲ, ತನ್ನ ಕೆಲಸಗಳು ಕೂಡ ತೊಂದರೆ ಆಗದೆ ಆಕಾಶವಾಣಿಗೆ ಕಿವಿ ಕೊಡ್ಕೊಂಡು ಕೂತ್ಕೊಳ್ಳುವ ಒಂದು ಇದುಂಟಲ್ಲ, ಆ ಒಂದು ಸುಖ ಮತ್ತೆ ಆ ಸೌಲಭ್ಯ ಇಂದೂ ಇದೆ ನಮಗೆಲ್ಲ. ಹಾಗಾಗಿ ಆಕಾಶವಾಣಿ ಯಾವತ್ತೂ ಪ್ರಸ್ತುತ, ಆಕಾಶವಾಣಿ ಯಾವಾಗಲೂ ಅಮರವಾಗಿ ಇರ್ತದೆ ಅಂತ ನಾನು ಹೇಳ್ತೇನೆ
0: ಅಲ್ವಾ. ನಾವು ಇರ್ತೀವಿ ಹೋಗ್ತೀವಿ, ಆದ್ರೆ ಸಂಸ್ಥೆ ನಿರಂತರವಾಗಿ ತನ್ನ ಗತ ವೈಭವವನ್ನ ಸಾರ್ತಾ ಅದು ಮುಂದುವರಿತಾನೆ ಇರ್ತದೆ, ನಡೀತಾನೆ ಇರ್ತದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೇ, ಬಹಳ ವಿವರವಾಗಿ ಬಹಳ ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ಮತ್ತು ಕೆಲವು ಸಲಹೆಗಳನ್ನು, ಕೆಲವು ಕಿವಿ ಮಾತುಗಳನ್ನು ಹೇಳಿದಿರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಆಕಾಶವಾಣಿಗೆ 100 ವರ್ಷ ಆಗುವ ಕೂಡ ನಮ್ಮ ಕಿವಿಗಳು ಎಚ್ಚರವಾಗಿದ್ದು ಆಕಾಶವಾಣಿಯನ್ನು ಕೇಳುವ ಒಂದು ಸೌಭಾಗ್ಯ ಆ ದಿನಗಳು ದೇವರು ನಮಗೆ ಕೊಡಲಿ. ನಮ್ಮ ಆಕಾಶವಾಣಿಗೆ 100 ವರ್ಷ, ಅದರ ಸಂಭ್ರಮವನ್ನು ನಾನು ಕಿವಿಯಾರ ಕೇಳುವ ಒಂದು ಭಾಗ್ಯ ಇಂಥದ್ದು ಎಲ್ಲ ಜನರಿಗೆ ಬರಲಿ ಅಂತ ನನ್ನ ಸದಾಶಯದೊಂದಿಗೆ ಕೊಟ್ಟ ಅವಕಾಶಕ್ಕೆ ವಂದನೆಗಳು.
0: ನಮಸ್ಕಾರ.
2: ಇದುವರೆಗೆ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಸ್ಟುಡಿಯೋ ಕ್ಲಾಕ್ನಲ್ಲಿ ಸರಿಯಾಗಿ ಸಮಯ ಆಗಿದೆ 3 ಗಂಟೆ. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಪ್ರಕರಣವನ್ನು ದಾಖಲಿಸುವಂಥದ್ದು ಆ ನಂತರದ್ದು, ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಇದು ಮುಗಿದ ನಂತರ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸುವಂಥದ್ದು,
1: ಅಲ್ಲಿಂದ
0: ಪ್ರಕರಣ ಕೋರ್ಟ್ಗೆ, ಅಲ್ಲಿಂದ ಕ್ರಿಮಿನಲ್ ಪ್ರಕರಣವಾಗಿ ಅದನ್ನು ಕೋರ್ಟ್ ಗಮನಿಸ್ತದೆ.
1: ಮತ್ತೆ
0: ಅದಾದ ನಂತರ ಸಂಜ್ಞೆಯನ್ನು ತೆಗೊಳ್ಳುವಂಥದ್ದು, ಕೋರ್ಟ್ ಚಾರ್ಜ್ ಶೀಟ್ ನೋಡಿಕೊಂಡು ಪ್ರಕರಣವನ್ನು ಸ್ವೀಕರಿಸಬಹುದು. ಅದಕ್ಕೆ ಕಾಗ್ನಿಸೆನ್ಸ್ ತೆಗೆದುಕೊಳ್ಳುವುದು ಅನ್ನೋದು ಕಾನೂನಿನ ವ್ಯಾಪ್ತಿಯಲ್ಲಿ ಹೇಳುವಂತಹ ವ್ಯಕ್ತಿಗಳು. ಅಧಿಕೃತವಾಗಿ ಕ್ರಿಮಿನಲ್ ಪ್ರಕರಣ ಅಲ್ಲಿವರೆಗೆ ಅದು ಕ್ರಿಮಿನಲ್ ಪ್ರಕರಣ ಆಗಿರುವುದಿಲ್ಲ, ಅಪರಾಧ ಅಂತ ಮಾತ್ರ ನಾವು ತೆಗೊಳ್ತೇವೆ. ಅದಾದ ನಂತರ ವಾರಂಟ್ ಅಥವಾ ಸಮನ್ಸ್ ಮೂಲಕ ಆರೋಪಿಗೆ ಹಾಜರಾಗಲು ಆದೇಶ ಕೋರ್ಟ್ ನೀಡುವಂತದ್ದು, ಅದು ಪೊಲೀಸರ ಮೂಲಕ ವಾರಂಟ್ ಅನ್ನು ಜಾರಿ ಮಾಡಬಹುದು ಅಥವಾ ಕೋರ್ಟ್ ನೇರವಾಗಿ ಮಾಡಬಹುದು.
1: ಇದು ಈ ಎಲ್ಲ ಹಂತಗಳನ್ನ ತಿಳ್ಕೊಂಡಿರಬೇಕು.
0: ಯಾವುದೇ ವ್ಯಕ್ತಿ ತನ್ನ ಮೇಲೆ ಪೊಲೀಸರು ಸ್ಟೇಷನ್ಗೆ ಬರಲಿಕ್ಕೆ ಕರೆದ್ರೆ ಖಂಡಿತವಾಗಿ ತಾವು ಒಬ್ಬ ವಕೀಲರ ಸಹಾಯ ಪಡ್ಕೊಂಡು ಅಥವಾ ನೇರವಾಗಿ ಹೋಗುವಂತದ್ದು ನಾವು ಬಹಳ ಉತ್ತಮ. ಯಾವುದೇ ಹೋಗದೇ ಇರಬಾರದು
1: ಅಷ್ಟೇ.
0: ಮತ್ತೆ ಅಲ್ಲಿ ದೂರು ನೀಡಿದ ಕೂಡಲೇ FIR ಆದ ಕೂಡಲೇ ಅದು ತಮ್ಮ ಮೇಲೆ ಪ್ರಕರಣ ಕ್ರಿಮಿನಲ್ ಪ್ರಕರಣ ಅಂತ ಅಂದ್ಕೊಳ್ಳುವಂಥದ್ದು.
1: ಬೇರೆ ಬೇರೆ ಹಂತಗಳಿವೆ. ಸಣ್ಣದಾಗಿ ತುಂಬಾ ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
2: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. 3:36 ಹೊತ್ತಿನಲ್ಲಿ ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಮೊದಲ ಪ್ರಶ್ನೆ ಕೇಳುವಂತ ಹೊತ್ತಾಗಿದೆ. ಪ್ರಶ್ನೆ ಹೀಗಿದೆ: ಕಣ್ಣುಗಳಿಲ್ಲದಿದ್ದರೂ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನು ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು? ಕಣ್ಣುಗಳಿಲ್ಲದಿದ್ದರೂ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನು ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು? ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9489010013 ನಮ್ಮ ನಂಬರ್, 9489010013 ನಮ್ಮ ವಾಟ್ಸ್ಆಪ್ ನಂಬರು. ಬರಲಿ ನಿಮ್ಮ ಆನ್ಸರು ನಿಮ್ಮ ಮುದ್ದಾದ ಹೆಸರಿನ ಜೊತೆ.

ಪ್ರಶ್ನೆ ಕೇಳಿಯಾಗಿತ್ತು. ಕಣ್ಣುಗಳಿಲ್ಲದಿದ್ದರೂ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನು ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು

ಜನ ಆಕ್ಟೋಪಸ್ ಅಂತ ಹೇಳಿ ಕೊಟ್ಟಿದ್ದೀರಿ. ಕಣ್ಣುಗಳಿದೆ ಆಕ್ಟೋಪಸ್ಗೆ, ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಅನಿಲ ಭೀಷಣವರ್ ಶಮನೆವಾಡಿ ಚಿಕ್ಕೋಡಿಯಿಂದ, ಹೊನ್ನೂರಲ್ಲಿ ಹನುಮಂತ್ಪುರ ಜಗಳೂರು ತಾಲೂಕಿನಿಂದ ಚೇತನ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು ಅಂದರೆ ಬ್ರಿಟಲ್ ಸ್ಟಾರ್ ಅನ್ನುವಂಥ ಸಮುದ್ರ ಜೀವಿ ಕಣ್ಣುಗಳಿಲ್ಲದಿದ್ರೂ ಕೂಡ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನು ನೋಡುತ್ತೆ, ಗ್ರಹಿಸುತ್ತೆ ಈ ಒಂದು ಸಮುದ್ರ ಜೀವಿ ಬ್ರಿಟಲ್ ಸ್ಟಾರ್. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಬದುಕಿರುವ ಜೀವಂತ ಪಳೆಯುಳಿಕೆ ಯಾವುದು? ಸಾಮಾನ್ಯವಾಗಿ ವಿಕಾಸಾತ್ಮಕ ಹಂತಗಳು ಅಂತಿರುತ್ತೆ, ಮಂಗನಿಂದ ಮಾನವ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿ ಜೀವಿ ಕೂಡ ಒಂದೊಂದು ಲೆಕ್ಕದಲ್ಲಿ ವಿಕಾಸವನ್ನು ಪಡಿತಾ ಹೋಗುತ್ತೆ. ಆದರೆ ಯಾವುದೇ ರೀತಿಯ ವಿಕಾಸಾತ್ಮಕ ಬದಲಾವಣೆ ಇಲ್ಲದೆ 450 ಮಿಲಿಯನ್ ವರ್ಷಗಳಿಂದ ಹಾಗೇ ಇರುವಂಥ ಜೀವಿ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಪ್ರಶ್ನೆ ಕೇಳಿ ಆಗಿತ್ತು. ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಜೀವಂತವಾಗಿ ಇರುವಂಥ ಜೀವಂತ ಪಳಿಯುಳಿಕೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಏನುತ್ತರ ಆಗಿತ್ತು ಅದಕ್ಕೆ ಹೇಳ್ತೀನಿ ಒಂದು ಸ್ಮಾಲ್ ಬ್ರೇಕ್ನ ನಂತರ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
0: ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಸುಮಿತ್ರಾ ಸಂಡೂರಿನಿಂದ, CN ಲಕ್ಷ್ಮಣ ಮಲ್ಲೇಶ್ವರಂನಿಂದ, ನೇತ್ರಾ ಕೆಂಗೇರಿಯಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಮೈತ್ರಿ ಶ್ರೀನಿವಾಸ್ ಪದ್ಮನಾಭನಗರದಿಂದ, ಗೋಪಾಲಕೃಷ್ಣ ಆರ್ ಗುತ್ತೂರಿನಿಂದ, ಆಶು ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಂಜುನಾಥ್ ಇಂದಿರಗಿ ಬಿಳೆಬಾವಿಯಿಂದ, ಅನುಶ್ರೀ ಬಡಿಗೇರ ಕೊಕ್ಕನೂರ್ ಹರಿಹರಯಿಂದ, ಹರಿಹರನ್ ವಿಜ್ಞಾನ ನಗರದಿಂದ, SM ಶೋಭಾ ಹಾಸನ್ನಿಂದ, ಅರವಿಂದ ಚಾಲೀಕರ್ ತಾಂಬಾಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಸರಿಯಾದ ಉತ್ತರ ಏನಾಗಿತ್ತು? ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಬದುಕಿರುವಂತಹ ಜೀವಿ ಕುದುರೆ ಲಾಳ ಏಡಿ. ಕುದುರೆ ಲಾಳ ಏಡಿ ಈ ಒಂದು ಜೀವಿ ಯಾವುದೇ ವಿಕಾಸಾತ್ಮಕ ಬದಲಾವಣೆಯನ್ನ ಕಂಡಿಲ್ಲ. ಕುದುರೆ ಲಾಳ ಏಡಿ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಾಲಿಗೆಯಿಂದ ವಾಸನೆ ದ್ರವ್ಯಗಳನ್ನು ಗುರುತಿಸುವಂತ, ಗಾಳಿಯಲ್ಲಿನ ತೇವಾಂಶವನ್ನು ಅಳೆಯುವಂತ ಸರೀಸೃಪ ಯಾವುದು? ನಾಲಿಗೆಯಿಂದ ವಾಸನೆಯ ದ್ರವ್ಯಗಳನ್ನು ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನು ಅಳಿಯುತ್ತೆ, ಯಾವುದು ಈ ಸರೀಸೃಪ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ, ನಾಲಿಗೆಯಿಂದ ಈ ಜೀವಿ ವಾಸನೆಯ ದ್ರವ್ಯಗಳನ್ನು ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನು ಅಳಿಯುತ್ತೆ, ಯಾವುದು ಈ ಸರೀಸೃಪ? ಸರಿಯಾದ ಉತ್ತರ ಬರಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನನ್ನ ಸಿಸ್ಟಮಲ್ಲಂತೂ ಸಿಕ್ಕಾಪಟ್ಟೆ ಹಾವುಗಳು ಹರಿದಾಡ್ತಾ ಇದೆ. ಬಹಳಷ್ಟು ಜನ ಹಾವು ಹಾವು ಹಾವುಗಳು ಅಂತ ಹೇಳಿ ಈ ಉತ್ತರ ಕಳಿಸಿದ್ರಿ, ಆದರೆ ಅದು ಸರಿಯಾದ ಉತ್ತರ ಆಗಿರಲಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ನಾಲಿಗೆಯಿಂದ ವಾಸನೆ ದ್ರವ್ಯಗಳನ್ನು ಗುರುತಿಸುವ ಹಾಗೆ ಗಾಳಿಯಲ್ಲಿನ ತೇವಾಂಶವನ್ನು ಅಳೆಯುವಂಥ ಸರೀಸೃಪ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದು ಈ ತನಕ ನಾಲ್ಕೇ ಜನ. ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಡೇವಿಡ್ ಮುನಿರಾಬಾದ್ನಿಂದ, ನೇತ್ರ ಕೆಂಗೇರಿಯಿಂದ. ಈ ನಾಲ್ಕು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಕೊಮೊಡೋ ಡ್ರ್ಯಾಗನ್ ಅನ್ನುವಂಥ ಸರೀಸೃಪ. ಇದು ಹಲ್ಲಿಯ ಜಾತಿಗೆ ಸೇರಿದಂಥ ಅತಿ ದೊಡ್ಡ ಸರೀಸೃಪ. ನೋಡಿದ್ರೆ ಹಲ್ಲಿ ಅಂತ ಅನಿಸೋಲ್ಲ, ಆದರೆ ಹಲ್ಲಿ ಥರ ಕಾಣುತ್ತೆ, ಆದರೆ ಅದಕ್ಕಿಂತ ತುಂಬಾ ದೊಡ್ಡದಾಗಿರೋವಂಥದ್ದು. ಸೊ ಒಂದ್ಸಲ ಗೂಗಲ್ ಮಾಡಿ, ಕೊಮೊಡೋ ಡ್ರ್ಯಾಗನ್ ಅನ್ನುವಂಥದ್ದು ಹಲ್ಲಿಯ ಜಾತಿಗೆ ಸೇರಿದ ಅತಿ ದೊಡ್ಡ ಸರೀಸೃಪ. ನಾಲಿಗೆಯಿಂದ ವಾಸನೆಯ ದ್ರವ್ಯಗಳನ್ನು ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನು ಅಳಿಯುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಒಂದಷ್ಟು ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಳೆಗಾಲ ಶುರುವಾದ ಲೆಕ್ಕದಲ್ಲಿ ಆಗಿಬಿಟ್ಟಿದೆ. ಸೊ ಮುಂಗಾರಿನ ಈ ಹೊತ್ತಿನಲ್ಲಿ ತಂಪಾದ ಹಾಡುಗಳು ನಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡ್ತಾ ಇದೆ ಅಂತ ಹೇಳಿ ಸಂತೋಷ್ ಚಿತ್ರಗಾರ ಮೇಘನಾ ಧೃತಿ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ.

ಸಮಯ 4:15 ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಈ ಹೊತ್ತಿನಲ್ಲಿ ನಮ್ಮ ಯುವಜನತೆಯ ಸಾಧನೆಯ ಬಗ್ಗೆ ಮಾತಾಡ್ತಾ ಸಾಗುವಂತ ಸಮಯ. ಆದ್ರೆ ಸಾಧನೆ ಮಾಡಬೇಕು ಅನ್ನೋದೇನೋ ಸಿಕ್ಕಾಪಟ್ಟೆ ತುಡಿತಾ ಇರುತ್ತೆ. ಇದೆಲ್ಲದಕ್ಕೂ ಪುಷ್ಟಿ ಕೊಡುವ ಹಾಗೆ ವಾತಾವರಣವಿದ್ರೆ ಸರಿ, ಆದ್ರೆ ಅದೆಲ್ಲವನ್ನ ಬಿಟ್ಟು ಒತ್ತಡ ಕೊಡುವಂತ ವಾತಾವರಣ ಮನೇಲಿ ಸೃಷ್ಟಿಯಾದ್ರೆ ಹೇಗಿರುತ್ತೆ? ಈ ಬಗ್ಗೆ ಚರ್ಚೆ ಮಾಡ್ತಾ ಸಾಗೋಣ. ಈ ಹೊತ್ತಿನಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ.

ಬ್ಯೂಟಿಫುಲ್ ಹಾಡುಗಳ ಜೊತೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದೀವಿ. ಸಾಧನೆಗೆ ಒತ್ತಡ ಅನ್ನೋದು ಹೇಗೆಲ್ಲ ಸಮಸ್ಯೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಹೊತ್ತಲ್ಲಿ ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಎಷ್ಟೊಂದು ಒತ್ತಡಗಳಲ್ಲಿ ವಿಧಗಳಿದೆ ಗೊತ್ತಾ? ಭಾವನಾತ್ಮಕ ಒತ್ತಡಗಳು ನಮ್ಮನ್ನ ಕಾಡಬಹುದು, ಮಾನಸಿಕ ಒತ್ತಡಗಳು ಅಷ್ಟೇ ಅಲ್ಲ, ನಮ್ಮ ಕೌಟುಂಬಿಕ ಒತ್ತಡಗಳು ಕೂಡ ಸಾಧನೆಗೆ ನಮಗೆ ಎದುರಾಗುವಂಥದ್ದು. ಅದರಲ್ಲೂ ಯುವ ಜನತೆಗೆ ಕೌಟುಂಬಿಕ ಒತ್ತಡಗಳ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸಮಯ ಮೀರೋಗ್ತಾ ಇದೆ, ಅವ್ರು ಮುಂದೆ ಹೋದ್ರು, ನಾವಿನ್ನೂ ಇಲ್ಲೇ ಇದ್ದೀವಿ, ನೋಡು ಏನ್ ಮಾಡ್ತೀಯ, ಈ ತರ ಎಲ್ಲ ಮನೆಯಿಂದ ಬರುವಂತಹ ಹೇಳಿಕೆಗಳು ಅವರಲ್ಲಿ ಒಂದ್ ರೀತಿ ಎಮೋಷನಲ್ ಸ್ಟ್ರೆಸ್ ನ ಕ್ರಿಯೇಟ್ ಮಾಡುತ್ತೆ. ಅಂತಹ ಒತ್ತಡಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM Rainbow.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಯುವಜನತೆ ಎಲ್ಲೂ ಒಂದು ಲೆಕ್ಕದಲ್ಲಿ ಸಂಚಲನ ಮೂಡಿಸುವಂಥದ್ದು ಸಾಧನೆ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಎದುರಾಗುವಂಥ ಒತ್ತಡಗಳು, ಅದೊಂದು ಲೆಕ್ಕದಲ್ಲಿ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತಾವಲ್ಲ, ಸೋಲಿನ ಭಯ ಅಂತ ಹೇಳಿ, ಹಾಗೆ ತಪ್ಪುಗಳು ಅಥವಾ ಎಲ್ಲಿ ಸೋಲು ಎದುರಾಗ್ಬಿಡುತ್ತೆ ಅನ್ನೋಂಥ ಆತಂಕ ಕೂಡ ಅವ್ರಿಗೊಂದು ರೀತಿಯ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು. ಅಷ್ಟೇ ಅಲ್ಲ, ಪರ್ಫೆಕ್ಟಾಗಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಸಂಪೂರ್ಣವಾಗಿ ಪರಿಪೂರ್ಣತೆ ನನ್ನಲ್ಲಿರಬೇಕು ಅಂತ ಈ ರೀತಿ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಹೊರಟು ಹೊರಟು ಅದು ಕೂಡ ಒಂದು ಲೆಕ್ಕದಲ್ಲಿ ನಮಗೆ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಎಲ್ಲ ಕೆಲಸದಲ್ಲೂ ಎಲ್ಲ ಹಂತದಲ್ಲೂ ನಾನು ಪರ್ಫೆಕ್ಟಾಗಿರಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿ ನಮಗೆ ಅತಿಯಾದಂಥ ನಿರೀಕ್ಷೆ ಕೂಡ, ಪರಿಪೂರ್ಣತೆಯ ಹಂಬಲ ಕೂಡ ನಮ್ಮಲ್ಲೊಂದು ಒತ್ತಡವನ್ನು ತರುತ್ತೆ. ಹಾಗಾಗಿ ನಾವು ಮಕ್ಕಳನ್ನು ಬೆಳೆಸುವಂಥ ಈ ಹೊತ್ತಿನಲ್ಲಿ ಪರಿಪೂರ್ಣತೆ ಎಲ್ಲ ವಿಷಯದಲ್ಲೂ ಇರಬೇಕು, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅನ್ನೋಂಥ ಹೇರಿಕೆ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ಮೆಂಟ್

ನೇಚರ್ ಅನ್ನುವಂಥದ್ದು, ಹೊಂದಾಣಿಕೆಯ ಪ್ರವೃತ್ತಿ ಅನ್ನುವಂಥದ್ದು ಮಕ್ಕಳಲ್ಲಿ ಬೆಳೀತಾ ಹೋದ ಹಾಗೆ ಯುವಜನತೆ ಸಾಧನೆಯ ಹೊತ್ತಿನಲ್ಲಿ ಈ ಪರಿಪೂರ್ಣತೆಯ ಹಂಬಲವನ್ನು ತೊರೆದು ಸಾಧನೆ ಮಾಡುವಾಗ ಒಂದಷ್ಟು ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಯುವಜನತೆ ಖಿನ್ನತೆಯ ಭಯದಲ್ಲಿ ಕೂಡ ಬಳಲ್ತಾ ಇರ್ತಾರೆ. ನನ್ಗಿಂತ ಮುಂದೆ ನನ್ನ ಫ್ರೆಂಡ್ ಹೋಗ್ಬಿಟ್ಟ, ನಾನು ಸಾಧನೆ ಮಾಡೋದಕ್ಕಾಗ್ತಾ ಇಲ್ಲ, ಓ ನನ್ನಿಂದ ಆಗೋದೇ ಇಲ್ಲ ಅನ್ನುವಂಥ ಮಾನಸಿಕ ಒತ್ತಡ ಕೂಡ ಅವರ ಮೇಲೆ ಬೀರ್ತಾ ಇರುತ್ತೆ. ಇದೆಲ್ಲದರ ಜೊತೆಗೆ ಬಾಹ್ಯ ಒತ್ತಡವನ್ನು ಮರೆಯೋದು ಹೇಗೆ? ನಮ್ಮ ಕುಟುಂಬ ಏನು ಸುಮ್ಮನೆ ಇರುತ್ತಾ? ಪೋಷಕರು, ಸ್ನೇಹಿತರು, ಸಮಾಜ ಇವರೆಲ್ಲರ ಅಪೇಕ್ಷೆಗಳನ್ನು ಪೂರೈಸಬೇಕು ಅನ್ನುವಂಥ ಹಂಬಲ ಇದೆಯಲ್ಲ, ಅದು ಕೂಡ ಬಾಹ್ಯ ಒತ್ತಡವನ್ನು ಕೊಡುವಂಥದ್ದು. ಹಾಗಾಗಿ ಈ ಎಲ್ಲ ಒತ್ತಡಗಳಿಂದ ಆಚೆ ಬಂದಾಗ ಮಾತ್ರ ನಾವು ಸಾಧನೆಯನ್ನು ಸಾಧಿಸೋದಕ್ಕೆ ಯುವಜನತೆಗೆ ದಾರಿ ಮಾಡಿಕೊಟ್ಟ ಹಾಗೆ ಆಗತ್ತೆ.

ಯುವಜನತೆಗೆ ಸಾಧನೆಯ ಹಾದಿಯಲ್ಲಿ ಎದುರಾಗುವಂತ ಒತ್ತಡಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ಒತ್ತಡ ಇದ್ರೂ ಯುವಜನತೆಯ ಸಾಧನೆಗೆ ಅದು ಮಾರಕ ಉಂಟು ಮಾಡುತ್ತೆ. ಫ್ಯಾಮಿಲಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿ ಫ್ರೀ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಹಾಗೆ ಬಿಟ್ಬಿಡ್ಬೇಕು ಯುವಜನತೆನ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು ರೀತಿ ಇರಿಟೇಷನ್ ಶುರುವಾಗತ್ತೆ, ಅದರಿಂದ ಅವರಿಗೆ ಪೀಸ್ ಆಫ್ ಮೈಂಡ್ ಸಿಗೋದ್ರ ಬದಲು ಪೀಸಸ್ ಆಫ್ ಮೈಂಡ್ ಆಗ್ಬಿಡುತ್ತೆ. ಅದು ಹೌದು, ನಾವೊಂದು ರೀತಿ ಮನಃಶಾಂತಿ ಕೊಡೋದ್ರ ಬದಲು ಮನಸ್ಸನ್ನು ನುಚ್ಚು ನೂರು ಮಾಡುವಂತ ಕೆಲಸ ಮಾಡಿದಾಗತ್ತೆ ಒತ್ತಡಗಳನ್ನು ಹಾಕೋದ್ರಿಂದ. ಸೊ ಯಾವತ್ತಿಗೂ ಕೂಡ ಅವರನ್ನ ಫ್ರೀಯಾಗಿ ಬಿಟ್ಟು ಅವ್ರು ಮಾಡುವಂತ ಕೆಲಸದ ಕಡೆ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಾವು ಸಹಕಾರಿಯಾಗಬೇಕು ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೌದಲ್ವೇ, ನಾವು ಯಾವತ್ತಿಗೂ ಅವರನ್ನ ಸ್ವಾತಂತ್ರ್ಯದಿಂದ ಬಿಟ್ಟು ಅವರ ಹಾದಿಯನ್ನ ಗಮನಿಸಬೇಕೇ ಹೊರತು ಅವರನ್ನ ಕಟ್ಟಾಕಿ ಒತ್ತಡಗಳನ್ನ ಹೇರಿ ಸಾಧನೆಗೆ ಅಡ್ಡಿ ಮಾಡುವಂತ ಕೆಲಸ ಖಂಡಿತ ಮಾಡಬಾರದು.

0: ಹೌದು, ಎಂದೂ ನಾನು ಮುಂದೆ ಇರಬೇಕು ಅನ್ನುವಂಥ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋವಂಥದ್ದು, ಹೋಲಿಸಿಕೊಂಡು ನೋಡುವಂಥದ್ದು ಕೂಡ ಒಂದು ರೀತಿಯ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು ಅಷ್ಟೇನಾ? ಈ ಸಮಯದೊಳಗೆ ನಾನು ಅಂದ್ಕೊಂಡಿದ್ದಂಥ ಕೆಲಸನ ಸಾಧಿಸಿಬಿಡಬೇಕು, ಸಾಧನೆಯ ತುತ್ತ ತುದಿಯನ್ನು ನಾನು ಏರೇ ಬಿಡಬೇಕು ಅನ್ನುವಂಥ ಸಮಯದ ನಿರ್ವಹಣೆ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಕೂಡ ಒಂದು ಲೆಕ್ಕದಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು. ಇದೆಲ್ಲವೂ ಕೂಡ ಅತಿಯಾಯಿತು ಅಂತ ಹೇಳಿದ್ರೆ, ಧನಾತ್ಮಕವಾಗಿತ್ತು ಅಂತ ಹೇಳಿದ್ರೆ ಸಾಧನೆಗೆ ಅದು ಪೂರಕವಾಗಿರುತ್ತೆ. ಅತಿಯಾಗಿ ಅದೇ ಮಾನಸಿಕ ಒತ್ತಡವನ್ನು ಸೃಷ್ಟಿ ಮಾಡಿತು ಅಂತ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ಸಾಧನೆಯ ಪ್ರಗತಿಯನ್ನು ಮತ್ತಷ್ಟು ಕುಂಠಿತಗೊಳಿಸುತ್ತೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಯುವಜನತೆಯ ಒತ್ತಡಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವಾದ ಸಲಹೆ ಸೂಚನೆಗಳನ್ನು ನೀಡಿದಾಗ ಒತ್ತಡದಿಂದ ಅವರು ಹೊರಬರೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಪಿಳ್ಳೇಗೌಡ ನಾಗಮಣಿ KGFನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದರೆ, ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಒತ್ತಡ ತರಬಾರದು, ಅವರಿಗೆ ಫ್ರೀಯಾಗಿ ಓದೋದಕ್ಕೆ ಬಿಡಬೇಕು, ಹಲವಾರು ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಿಡಬೇಕು, ಯಾವುದೇ ರೀತಿಯಿಂದ ತಂದೆ ತಾಯಿಗಳು ಬೇರೆ ಮಕ್ಕಳಿಗೆ ಹೋಲಿಸುವಂಥ ಕೆಲಸ ಮಾಡಬಾರ್ದು, ಮಕ್ಕಳಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಅವರಿಗೆ ನಿರ್ವಹಿಸೋದಕ್ಕೆ ಸ್ವತಂತ್ರವನ್ನು ಕೊಡಬೇಕು ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಸದ್ಯಕ್ಕೆ ನಾನು ಕೂಡ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.
1: I want to express my love to you this way, this day.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಲೋ, ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಸರಿ, ಇವತ್ತಿನ ನಾನ್ಸ್ಟಾಪ್ ಸಂಜೆಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ಒಂದಷ್ಟು ಕುತೂಹಲಕಾರಿಯಾದ ವಿಷಯಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹಾಡುಗಳನ್ನು ಪ್ಲೇ ಮಾಡ್ತಾ ಸಾಕ್ತೀವಿ. ಸಂಜೆಯ ಸಂಗಾತಿಯಾಗಿ ಎಫ್ ಎಂ ರೈನ್ಬೋದಿಂದ ನಿಮ್ಮ ಇಷ್ಟದ ಖುಷಿ ಕೊಡುವಂತಹ ಹಾಡುಗಳು ನಿಮ್ಮ ಜೊತೆಯಾಗಿರುತ್ತೆ. ಹಾಗೆಯೇ ನಿಮ್ಮ ಒಂದು ಜ್ಞಾನ ಭಂಡಾರ ಹೆಚ್ಚಾಗುವಂತಹ ಮಾಹಿತಿಗಳು ಕೂಡ ಹಾಡಿನ ಜೊತೆ ನಿಮಗೆ ಸಿಗ್ತಾ ಹೋಗುತ್ತೆ. ಟ್ಯೂನ್ ಮಾಡಿ ಕೇಳ್ತಾರೆ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಒಂದಷ್ಟು ವಿಸ್ಮಯಕಾರಿ ವಿಷಯಗಳನ್ನು ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳಿದೆ. ಸಾಮಾನ್ಯವಾಗಿ ಮನುಷ್ಯರು ಎಷ್ಟು ವರ್ಷ ಬದುಕಬಹುದು? ಹೆಚ್ಚು ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಎಲ್ಲ 102 103 ಆಯ್ತಪ್ಪ 110 ವರ್ಷ ತನಕ ಬದುಕಬಹುದು ಅಂತ ಅನ್ಕೋಬಹುದು. ಆದರೆ ಇಲ್ಲಿ ಒಂದು ಜಾಗ ಇದೆ, ಈ ಒಂದು ಜಾಗದಲ್ಲಿ

ಈ ಮನುಷ್ಯರು 100 ರಿಂದ 120 ವರ್ಷಗಳ ಕಾಲ ಬದುಕ್ತಾರಂತೆ. ಹಾಗೆಯೇ 90ನೇ ವಯಸ್ಸಿನಲ್ಲೂ ಕೂಡ ಇಲ್ಲಿ ಜನರು ಚಿರ ಯುವಕರಂತೆ ಬೆಟ್ಟ ಹತ್ತುತ್ತಾರಂತೆ. ಹಾಗೆಯೇ 60ರ ಹರಿಯದಲ್ಲೂ ತಾಯಿಯಾಗುವ ಅಷ್ಟು ಆರೋಗ್ಯವನ್ನು ಅವರು ಪಡ್ಕೊಂಡಿರ್ತಾರಂತೆ. ಹಾಗಾದರೆ ಇಷ್ಟೆಲ್ಲ ಆರೋಗ್ಯವಂತದಿಂದಿರುವ, ಇಷ್ಟೆಲ್ಲ ವರ್ಷ ಬದುಕುವಂತಹ ಜಾಗ ಯಾವುದಪ್ಪ ಪ್ರಪಂಚದಲ್ಲಿ? ಅಷ್ಟೊಂದು ಹೆಲ್ದಿಯಾಗಿ ಹೇಗೆ ಬದುಕ್ತಾರೆ ಆ ಜನ? ಏನು ಊಟ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಹೇಳ್ತೀನಿ ಈ ಗೀತೆಯ ನಂತರ.

ದೀರ್ಘಾಯುಷಿಗಳ ನಾಡು ಅಂತಲೇ ಈ ಒಂದು ಜಾಗವನ್ನು, ಈ ಒಂದು ಪ್ಲೇಸ್ನ ಕರೀತಾರಂತೆ. ನಿಮಗೆಲ್ಲರಿಗೂ ಹುಂಜ ಗೊತ್ತಲ್ವಾ? ಏನಿದು ದೀರ್ಘಾಯುಷಿಗಳ ನಾಡು ಅಂತ ಹೇಳಿ ಹುಂಜದ ಬಗ್ಗೆ ಕೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ, ಇದು ಹುಂಜ ಕಣಿವೆಯ ಬಗ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಹಿಮಾಲಯದ ಮಡಿಲಿನಲ್ಲಿರುವ ಈ ಕಣಿವೆ ಏನಿದೆ ಅಲ್ಲ, ಇದು ವಿಶ್ವದಲ್ಲಿ ದೀರ್ಘಾಯುಷಿಗಳ ನಾಡು ಅಂತ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಜನರು ಸರಾಸರಿ ಅಂದ್ರೂ 100 ರಿಂದ 120 ವರ್ಷಗಳ ಕಾಲ ಬದುಕ್ತಾರಂತೆ. ಆಗಲೇ ಹೇಳ್ದಂಗೆ 90ನೇ ವಯಸ್ಸಿಗೂ ಕೂಡ ಚಿರ ಯುವಕರಂತೆ. ಹೇಗೆ ನಾವು 20-30 ವರ್ಷದಲ್ಲಿ ಹೇಗೆ ಬದುಕ್ತೀವೋ ಹಾಗೆ ಅವರು 90ನೇ ವರ್ಷದಲ್ಲಿ ಕೂಡ ಬೆಟ್ಟ ಹತ್ತಾರಂತೆ. ಹಾಗೆ ಸಾಹಸಮಯವಾದಂತಹ ಕೆಲಸಗಳನ್ನು ಮಾಡೋಷ್ಟು ಶಕ್ತಿ ಅವ್ರ ಹತ್ರ ಇರುತ್ತಂತೆ. ಹಾಗಾದರೆ ಅವ್ರು ಏನು ತಿಂತಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಅವ್ರು ತಿನ್ನೋದು ಒಣಗಿದ ಏಪ್ರಿಕಾಟ್ ಹಣ್ಣು, ಹಾಗೆಯೇ ಕುಡಿಯೋದು ಹಿಮ ನದಿ ನೀರು, ಅಷ್ಟೇ ಅವರ ಆರೋಗ್ಯದ ಗುಟ್ಟಂತೆ. ನಾವು ಏನೇನೆಲ್ಲ ಹೆಲ್ದಿ ಫುಡ್ ಅಂತ ತಿಂತೀವಿ ಅಲ್ವಾ, ಆದರೆ ಬಟ್ ಇವ್ರು ತಿನ್ನೋದು ಬರೀ ಏಪ್ರಿಕಾಟ್ ಹಣ್ಣು ಮತ್ತು ಹಿಮ ನದಿಯ ನೀರು ಅಷ್ಟೇ ಅಂತೆ. ಇವನ್ ಮಹಿಳೆಯರು ಕೂಡ 60-70 ವರ್ಷದಲ್ಲಿ ಕೂಡ ತಾಯಿಯಾಗುವಷ್ಟು ಆರೋಗ್ಯವಾಗಿರ್ತಾರಂತೆ. ಇದು ವೈದ್ಯ ಲೋಕಕ್ಕೆ ಒಂದು ಅಚ್ಚರಿ ಅಂತ ಹೇಳ್ತಾರೆ. ಹಾಗಾದರೆ ಅವರ ಆರೋಗ್ಯದ ಗುಟ್ಟು ಇದೇನಾ? ಯೋಚನೆ ಮಾಡಿ. ನಿಮಗೂ ಏನಾದರೂ ಈ ಥರ ವಿಸ್ಮಯಕಾರಿ ವಿಷಯಗಳು ಇದ್ದರೆ ನಮ್ಮ ಜೊತೆ ಹಂಚ್ಕೋಬೋದು. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಮತ್ತಷ್ಟು ಮಗದಷ್ಟು ವಿಸ್ಮಯಕಾರಿ ವಿಷಯಗಳನ್ನು ಹೇಳ್ತಾ ಸಾಕೋಣ. ಅದರ ಜೊತೆ ಸವಿಯಾದ ಹಾಡುಗಳು ನಿಮ್ಮ ಜೊತೆಯಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಹಾಡು ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಸಂಗಾತಿಯಾಗಿ.

ನಾನ್ಸ್ಟಾಪ್ ಸಂಜೆಯಲ್ಲಿ ವಿಸ್ಮಯಕಾರಿಯಾದಂತಹ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಸೊ ಹುಂಜ ಕಣಿವೆಯಲ್ಲಿ 100 ರಿಂದ 120 ವರ್ಷ ಬದುಕ್ತಾರಂತೆ ಅಂತ ಹೇಳಿದ್ದಕ್ಕೆ ಹರೀಶ್ ಅವರು ಮಲ್ಲೇಶ್ವರದಿಂದ 8 ವರ್ಷ ಬದುಕಿ ಅವ್ರು ಏನು ಮಾಡ್ತಾರೆ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಇನ್ನು ಗಣೇಶ್ ಅವರು ಸಾಗರದಿಂದ, ಹೌದು ಮೇಡಮ್, ಈಗ ನಾವು ತಿಂತಾ ಇರೋ ಆಹಾರ ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಕಲಬೆರಕೆ ಇದೆ, ಅದಕ್ಕೆ 20-30 ವರ್ಷಕ್ಕೇ ಬಿ ಪಿ, ಶುಗರು, ಮಂಡಿ ನೋವು ಎಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ದರೆ, ನಾಗೇಂದ್ರ ತವರ್ಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ತುಂಬ ಚೆನ್ನಾಗಿದೆ, ಖುಷಿ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ಮುಂದಿನ ಒಂದು ವಿಸ್ಮಯಕಾರಿ ಅಥವಾ ಆಶ್ಚರ್ಯ ಅನಿಸುವಂತಹ ವಿಷಯ ಏನು ಗೊತ್ತಾ? ನಾವೆಲ್ಲರೂ ನಮ್ಮ ಭವಿಷ್ಯ ಏನಾಗತ್ತಪ್ಪ, ನಾಳೆ ನಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ಏನೋ ಒಂದು ಕುತೂಹಲದಿಂದ ಯೋಚನೆ ಮಾಡ್ತಾ ಇರ್ತೀವಿ. ಯಾರಾದರೂ ಭವಿಷ್ಯ ಹೇಳ್ತಾರೆ ಅಂತ ಅಂದರೆ ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಾನು ನನ್ನ ಕೈ ತೋರಿಸ್ಲ ಅಥವಾ ನಾನು ನನ್ನ ಜಾತಕನ ತೋರಿಸ್ಲ ಅಥವಾ ನನ್ನ ಬಗ್ಗೆ ನಾನು ಕೇಳ್ಕೊಂಡ್ಲ, ನನ್ನ ಡೇಟ್ ಆಫ್ ಬರ್ತ್ ಕೊಟ್ಟು ಅಥವಾ ಏನಾದರೂ ಹೇಳಿ ನನ್ನ ಲೈಫ್ ಹೇಗಿರುತ್ತೆ, ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತೆಲ್ಲ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಆ ಒಂದು ಕುತೂಹಲಕಾರಿ, ಸಹಜವಾದ ಕುತೂಹಲ ಇದ್ದೇ ಇರುತ್ತೆ. ತಮಿಳುನಾಡಿನ ವೈತೀಶ್ವರನ್ ದೇವಸ್ಥಾನ, ಈ ಒಂದು ದೇವಸ್ಥಾನ ನಿಗೂಢ ಭವಿಷ್ಯವಾಣಿಯ ಕೇಂದ್ರವಾಗಿದೆಯಂತೆ. ಇಲ್ಲಿ ಶಿವನು ವೈದ್ಯನಾಥನಾಗಿ ಭಕ್ತರ ಸಮಸ್ತ ರೋಗಗಳನ್ನು ಗುಣಪಡಿಸ್ತಾರಂತೆ. ಹಾಗೆಯೇ ಇಲ್ಲಿನ ವಿಶೇಷ ಏನು ಅಂತ ಅಂದರೆ, ಅಗಸ್ತ್ಯ ನಾಡಿ, 1000 ವರ್ಷಗಳ ಹಿಂದೆ ಅಗಸ್ತ್ಯ ಮುನಿಗಳು ತಾಳೆಗರಿಗಳ ಮೇಲೆ ಜಗತ್ತಿನಲ್ಲಿ ಹುಟ್ಟಲಿರುವ ಯಾರ್ಯಾರು ಹುಡ್ತಾರೋ ಅವರೆಲ್ಲರ ಭವಿಷ್ಯವನ್ನು ಬರೆದಿಟ್ಟಿದ್ದಾರಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಹೇಗೆ ಬರೆದಿಟ್ಟಿದ್ದಾರೆ, ಯಾವ ಥರ ನಾವು ಅದನ್ನು ತಿಳ್ಕೊಬೋದು, ಇದ್ರ ಬಗ್ಗೆ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಮತ್ತೊಂದು ಮುದ್ದಾದ ಗೀತೆ ನಿಮ್ಮೆಲ್ಲರಿಗೋಸ್ಕರ.

0: ಸಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, 2 ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
5: The Indian Navy invites online applications from unmarried male and female candidates for 10+2 BTech Cadet Entry Scheme Permanent Commission. Last date for submission is 18 June 2026. For more details, visit www.joinindiannavy.gov.in. The Indian Navy. Combat ready, cohesive, Atmanirbhar, safeguarding seas for a Viksit Samriddh Bharat. Join Indian Navy.
6: ಆಕಾಶವಾಣಿ FM ರೇನ್ಬೋ
7: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ, ಮ್ಯಾಜಿಕಲ್ ಯುವರ್ಸ್, ಮ್ಯೂಸಿಕಲ್ ಯುವರ್ಸ್. ನಾನ್ ಸ್ಟಾಪ್ ಸಂಜೆಯಲ್ಲಿ ಒಂದಷ್ಟು ಕುತೂಹಲಕಾರಿಯಾದ ವಿಷಯಗಳನ್ನು ಮಾತಾಡ್ತಾ ಸಾಕ್ತಾ ಇದ್ವಿ. ತಮಿಳುನಾಡಿನ ವೈತೀಶ್ವರನ್ ದೇವಸ್ಥಾನ ಜಗತ್ತಿನ ಅತ್ಯಂತ ನಿಗೂಢ ಭವಿಷ್ಯವಾಣಿಯ ಕೇಂದ್ರವಾಗಿದೆ ಅಂತೆ. ಸೊ ಅಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಅಗಸ್ತ್ಯ ಮುನಿಗಳು ತಾಳೆಗರಿಗಳ ಮೇಲೆ ಜಗತ್ತಿನಲ್ಲಿ ಹುಟ್ಟಲಿರುವ ಎಲ್ಲ ಮನುಷ್ಯರ ಭವಿಷ್ಯವನ್ನು ಬರೆದಿಟ್ಟಿದ್ದಾರಂತೆ. ಹಾಗಾದರೆ ತಿಳ್ಕೊಳ್ಳೋದು ಹೇಗೆ ಅಂತ ಅಂದರೆ, ಕೇವಲ ನಿಮ್ಮ ಹೆಬ್ಬೆರಳಿನ ಗುರುತನ್ನು ಅವರಿಗೆ ನೀಡಿದ್ರೆ ಅವರು ನಿಮ್ಮ ಹೆಸರಿನ ತಾಳೆಗರಿಯನ್ನು ಹುಡುಕಿ ನಿಮ್ಮ ಹುಟ್ಟಿನಿಂದ ಸಾವಿನವರೆಗಿನ ರಹಸ್ಯವನ್ನು ಓದಿ ಹೇಳ್ತಾರಂತೆ. ವಿಜ್ಞಾನಕ್ಕೂ

ನಿಲುಕದ ಈ ಭವಿಷ್ಯದ ಗ್ರಂಥಾಲಯ ಜಗತ್ತಿನಾದ್ಯಂತ ಸಂಶೋಧಕರನ್ನು ಸೆಳಿತಾ ಇದೆಯಂತೆ. ಎಲ್ಲರಿಗೂ ಒಂದು ಕುತೂಹಲ, ಹೇಗಿದ್ದು ಅಲ್ಲಿ ಹೋಗಿ ನೋಡಬೇಕಲ್ಲ, ನಿಜನ ಸುಳ್ಳ ಅಥವಾ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂದರೆ ನಾವು ಅಲ್ಲಿ ಹೋಗಿ ಚೆಕ್ ಮಾಡಬೇಕಲ್ವಾ ಅನ್ನುವಂತಹ ಒಂದು ಕುತೂಹಲದಿಂದ ಸಾವಿರಾರು ಜನ ಅಲ್ಲಿ ಬಂದು ಭೇಟಿ ಕೊಡ್ತಿದ್ದಾರಂತೆ. ಇನ್ನು ಇಲ್ಲಿನ ತಾಳೆಗರಿಯಲ್ಲಿರುವ ಪ್ರಾಚೀನ ತಮಿಳು ಲಿಪಿಯಲ್ಲಿ ಈ ಒಂದು ವಿಷಯ ಅಥವಾ ಭವಿಷ್ಯ ಬರೆದಿದ್ದಾರಂತೆ. ಹಾಗೆಯೇ ಎಷ್ಟೋ ಭವಿಷ್ಯವಾಣಿಗಳು ಕೂಡ ನಿಜ ಅಂತೆ, ನಿಜ ಆಗಿ ನಡೆದಿದೆಯಂತೆ. ಸೊ ನಿಮಗೂ ಏನಾದರೂ ನಿಮ್ಮ ತಾಳೆಗರಿಯ ಭವಿಷ್ಯವನ್ನು ನೋಡಬೇಕು ಅಂತ ಅನಿಸಿದ್ರೆ, ಆಸೆ ಇದ್ದರೆ ತಮಿಳುನಾಡಿನಲ್ಲಿ ವೈತೀಶ್ವರನ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನೀವು ಒಂದ್ಸಲ ನಿಮ್ಮ ಒಂದು ಭವಿಷ್ಯದ ಪರೀಕ್ಷೆಯನ್ನು ಮಾಡ್ಕೋಬೋದು. ಏನಂತೀರಾ, ಯೋಚನೆ ಮಾಡಿ. ಮತ್ತೊಂದು ಮುದ್ದಾದ ಗೀತೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮೆಲ್ಲರ ಜೊತೆಗೆ ಮತ್ತಷ್ಟು ಮಾಹಿತಿ ಕೊಡ್ತಾನೆ ಇರ್ತೀನಿ, ಕೇಳ್ತಾನೆ ಇರಿ.

ನಾನ್ ಸ್ಟಾಪ್ ಸಂಜೆಯಲ್ಲಿ ಮಾಹಿತಿಯ ಜೊತೆಗೆ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಇಂದು ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಿರುವ ಎಲ್ಲ ಹಾಡುಗಳು ಸೂಪರ್ ಆಗಿದೆ ಅಂತಿರೋದು ಹೆಬ್ಬಾಳದಿಂದ ರಮೇಶ್ ಅವರು. ಕೌಡ್ಲೆ ರವಿ ಅಂಜನಾ ನಗರದಿಂದ ಮೇಡಮ್, ಗೀತೆಗಳ ಆಯ್ಕೆ ತುಂಬ ಚೆನ್ನಾಗಿದೆ, ಕೇಳಿ ಖುಷಿಯಾಯಿತು ಅಂತ ಹೇಳ್ತಿದ್ರೆ, ಚೇತನ್ ಆರಾಧ್ಯ ಕಡೂರು, ಎಲ್ಲ ಕೇಳುಗರಿಗೂ ಶುಭ ಸಂಜೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿಬರ್ತಿದೆ. ನಿಮ್ಮ ನಿರೂಪಣೆ ಹಾಡುಗಳು ಕೇಳ್ತಾ ಇದ್ರೆ ಸಮಯ ಕಳೆದಿದೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅಂತ ಹೇಳಿ ಸಂದೇಶ ಕಳಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳಿ ಊರ ಹೆಸರು ಅಂತ ಕೇಳ್ತಿರೋದು ರೇಖಾ ಅರುಣ್ ಅವರು. ಇದು ಈ ದೇವಸ್ಥಾನ ಇದ್ದಿದ್ದು ಇರೋದು ತಮಿಳುನಾಡಿನ ವೈತೀಶ್ವರನ್ ದೇವಸ್ಥಾನದಲ್ಲಿ ನೀವು ಹೋಗಿ ನೋಡಿಬಹುದು ನಿಮ್ಮ ಭವಿಷ್ಯವನ್ನು. ಸೊ ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿರೋದು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಸಂಜೆಯ ಬಾನ್ನಲ್ಲಿ ತಂಪಾದ ಹಾಡುಗಳನ್ನು ಕೇಳಿ ತುಂಬ ಖುಷಿಯಾಯಿತು ಅಂತಿರೋದು ಶ್ರೀಧರ್ ಪದ್ಮ ಪನ್ನಗ, ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದೀರ, ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ 5:50 ಆಯಿತು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ರ ಬಂದಾಯಿತು. ಕುತೂಹಲಕಾರಿಯಾದ ವಿಶೇಷ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಮಾಹಿತಿಗೆ ಹಾಡಿಗೆ ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಸದ್ಯಕ್ಕೆ ಕೊನೆಯದಾಗಿ ಬ್ಯಾಕ್ ಟು ಬ್ಯಾಕ್ ಎರಡು ಬ್ಯೂಟಿಫುಲ್ ಹಾಡುಗಳು ಪ್ಲೇ ಆಗ್ತಾ ಕೇಳ್ತಾ ಇರಿ. ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ ಅಥವಾ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 6:11. ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ
3: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು ಆದ್ಯ ರಂಗಾಚಾರ್ಯ ಶ್ರೀರಂಗರು.
1: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಕೇಡ್ ಅಂತ ಹಳ್ಳಿಯೊಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಕೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಕೇಡ್ ಅಂತಾಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲಿತು ಪೂನಾ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು ಬಿ ಎ ತಕ್ಕೊಂಡು ಆಮೇಲೆ ಇಂಗ್ಲೆಂಡ್ಗೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆ ಏನು ಆಸೆ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ದಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸಹನೆ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟ ಕೂಡಲೇ ಈ ಜಾಗೀರ್ದಾರ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರಿಂದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದವರಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ, ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬರೆತಿರೋದ್ರಿಂದ ಏನೋ ನನಗಿಲ್ಲಿ ಬಂದ

0: ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸಕೊಂಡು ಏನಪ್ಪ ನಾವಿಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನದೆ ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರು ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ ಅದಕ್ಕೆ ಅನೆಸ್ಥೆಟಿಕ್ ಕೊಡ್ತಾರೆ, ನಾನು ನೋವಾಗ್ತದೆ ಅಂತ ತಿಳಿದು ನಗಿಯುವಂತ ಅನೆಸ್ಥೆಟಿಕ್ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ ಮನೆಗೆ ಹೋದ ಮೇಲೆ ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೇ ಅನೆಸ್ಥೆಟಿಕ್ ಆಪರೇಷನ್.
1: ಆದ್ಯ ರಂಗಾಚಾರ್ಯರ ಅಂದರೆ ಶ್ರೀರಂಗರ ಮಾತುಗಳನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮೈ ಡಿಯರ್ ಫ್ರೆಂಡ್, ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಸಂತೆ ತೆರೆದಿದೆ, ಆದ್ರೆ ನೆನಪಿರ್ಲಿ ರಾತ್ರಿ 9 ಗಂಟೆ 8 ಗಂಟೆ ಅಷ್ಟರಲ್ಲಿ ಮುಚ್ಚೋಗುತ್ತೆ. ಇನ್ನು 10 ನಿಮಿಷ ನಾವು ಟೈಮ್ಗೆ ಬೆಲೆ ಕೊಡೋ ಒಂದು ಕಥೆಯ ಬಗ್ಗೆ ಮಾತಾಡೋಣ. ಆ ಕಥೆಯಲ್ಲಿ ನೀವು ನನ್ನ ಜೊತೆ ಇರ್ತೀರಾ, ನಾನು ನಿಮ್ ಜೊತೆ ಇರ್ತೀನಿ.

ಇವತ್ತು ನಾವು ಮಾತಾಡ್ತಾ ಇರೋದು ಸಂತೆ ರಾತ್ರಿ 8-9 ಗಂಟೆಗೆ ಮುಚ್ಚುತ್ತೆ ಅಂತ. ಯಾವ ಸಂತೆ ಈ ಸಂಜೆ ಹೊತ್ತಲ್ಲಿ ಯಾವ ಸಂತೆ ಮಾಡಕ್ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತೀರ ಅಲ್ವಾ? ಸಂಜೆ 6:30 ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತೀರ, ಸಂತೆ ಕಡೆಗೆ ಹೋಗ್ತಾ ಇದೀರ. ಆದ್ರೆ ಒಂದ್ ಮಾತು ನಿಮ್ಗೇನೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸಂತೆ ರಾತ್ರಿ 8-9 ಗಂಟೆಗೆ ಮುಚ್ಚುತ್ತೆ. ಟೈಮ್ ಆಯ್ತು ಅಂದ್ರೆ ಬಾಗ್ಲು ಹಾಕ್ತಾರೆ, ನೀವೇನ್ ತಗೋಬೇಕು ಅಂದ್ರೂ ಸಿಗಲ್ಲ. ಜೀವನ ಕೂಡ ಸಂತೆ ಇದ್ದ ಹಾಗೆ, ಅವಕಾಶ ಅನ್ನೋ ಅಂಗಡಿಗಳು ಯಾವಾಗ್ಲೂ ತೆರೆದಿರೋದಿಲ್ಲ. ಟೈಮ್ ಅನ್ನೋ ವ್ಯಾಪಾರಿ ನಾಳೆ ಬರ್ತೀನಿ ಅಂದ್ರೆ ಕೊಡಲ್ಲ. ನೀವು ಸಮಯನ ಆಟ ಆಡಿಸಿದ್ರೆ ಸಮಯ ನಿಮ್ಮನ್ನೇ ಆಟ ಆಡಿಸುತ್ತಂತೆ. ಯೋಚನೆ ಮಾಡಿ, ಬೆಳಗ್ಗೆ ಅಲಾರಾಮ್ ಸೌಂಡ್ ಆದಾಗ 5 ನಿಮಿಷ ಅಂತ ಸ್ನೂಸ್ ಮಾಡಿದ್ರಿ, ಆ 5 ನಿಮಿಷದಲ್ಲಿ ಬಸ್ ಹೋಗಿರುತ್ತೆ, ಇಂಟರ್ವ್ಯೂ ಲೇಟ್ ಆಗುತ್ತೆ, ಕೆಲ್ಸಾನೆ ಹೋಗುತ್ತೆ, ಗೆಳೆಯ ಯಾವುದೋ ಬಿಸ್ನೆಸ್ ಮಾಡೋಣ ಅಂತ ಹೇಳಿರ್ತಾನೆ. ನೀವಂತೀರ ಮುಂದಿನ ತಿಂಗಳು ನೋಡೋಣ ಬಿಡೋ ಅಂತ. ಮುಂದಿನ ತಿಂಗಳು ಅವನು 100,000 ರೂಪಾಯಿ ದುಡಿತಾನೆ, ನೀವೇನು ನೋಡೋಣ ಅನ್ನೋದ್ರಲ್ಲೇ ಇದೀರ. ಮೈ ಡಿಯರ್, ಸಂತೆ ಮುಚ್ಚತಾ ಇದೆ, ನೀವು ನೋಡ್ಕೊಂಡು ಯೋಚನೆ ಮಾಡ್ತಾ ಇದೀರಾ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಉದಾಹರಣೆಗೆ ನಮ್ಮ ಮಾರ್ಕೆಟ್ ತಗೊಳ್ಳಿ, ಬೆಳಗ್ಗೆ 4 ಗಂಟೆಗೆ ಹೂವಿನ ಸಂತೆ ಶುರುವಾಗುತ್ತೆ. ಬೆಳಗ್ಗೆ 6 ಗಂಟೆಗೆ ಬಂದ್ರೆ 1 ಕೆಜಿ ಮಲ್ಲಿಗೆಗೆ 600 ರೂಪಾಯಿ, 8 ಗಂಟೆ ಮೇಲೆ ಬಂದ್ರೆ 900 ರೂಪಾಯಿ, 9 ಗಂಟೆ ಮೇಲೆ ಬಂದ್ರೆ ಎಲ್ಲರೂ ಬಂದ ಅಷ್ಟರಲ್ಲಿ ತಗೊಂಡೇ ಹೋಗ್ಬಿಟ್ಟಿರ್ತಾರೆ. ಟೈಮ್ ಇಸ್ ಈಕ್ವಲ್ಸ್ ಟು ಬೆಲೆ. ಬೇಗ ಇದ್ದವ್ರಿಗೆ ಚಿನ್ನ, ಲೇಟ್ ಆಗಿದ್ದವ್ರಿಗೆ ಮಣ್ಣು. ನಿಮ್ಮ ಬದುಕಿನ ಸಂತೆ ಯಾವುದು? ಒಂದು, ಆರೋಗ್ಯದ ಅಂಗಡಿ. 30ನೇ ವರ್ಷಕ್ಕೆ ಜಿಮ್ ಸೇರ್ಕೋಬೇಕು ಅನ್ಕೊಂಡ್ರಿ, ಈಗ 40 ಆಗ್ತಾ ಇದೆ, ಶುಗರು ಬಿಪಿ ಬೆನ್ನೋವು ಫುಲ್ ಸೆಟ್ ಆಗಿದೆ, ಈಗ ಡಾಕ್ಟರ್ ಅಂಗಡಿ ತೆಗೆದಿದೆ, ಜಿಮ್ ಅಂಗಡಿ ಮುಚ್ಚಿದೆ. ಇನ್ನ ಎರಡನೇದು ಪ್ರೀತಿ ಅಂಗಡಿ. ಅವ್ರಿಗೆ ಹೇಳ್ಬೇಕು ಅಂತ 2 ವರ್ಷ ಸುಮ್ಮನಿದ್ರಿ, ಅವರ ಮದುವೆಯ ಇನ್ವಿಟೇಷನ್ ಬಂತು, ಅಂಗಡಿ ಮುಚ್ಚಿತ್ತು, ಬೋರ್ಡ್ ಹಾಕಿದ್ರು ಈ ಸರಕು ಮಾರಾಟವಾಗಿದೆ ಸೋಲ್ಡ್ ಔಟ್ ಅಂತ. ಮೂರನೇದು ಕನಸಿನ ಅಂಗಡಿ. ಪುಸ್ತಕ ಬರಿಬೇಕು, ಹಾಡು ಕಲಿಬೇಕು, ಊರ್ ಸುತ್ತಬೇಕು, ಇದೆಲ್ಲದಕ್ಕೂ ನಾಳೆ ನಾಳೆ ಅಂತ ಮುಂದೆ ಹಾಕ್ತಾ ಹೋದ್ರಿ. ಈಗ ಮಕ್ಕಳು ಫೀಸು, ಇಎಂಐ ಜವಾಬ್ದಾರಿ, ಇಲ್ಲಿ ಕನಸಿನ ಅಂಗಡಿಯ ಶಟ್ಟರು ಡೌನ್ ಆಗಿದೆ. ದೊಡ್ಡವರು ಹೇಳ್ತಾರೆ, ಸಮಯ ಯಾರಿಗೂ ಕಾಯಲ್ಲ. ರೈಲು ಇದ್ದಾಗದು, ಸ್ಟೇಷನ್ಗೆ 1 ನಿಮಿಷ ಲೇಟ್ ಆಗಿ ಬಂದ್ರು ಕೂಡ ರೈಲ್ ಹೊರಟೋಗುತ್ತೆ, ಅತ್ರೂ ಕೂಡ ರೈಲು ವಾಪಸ್ ಬರಲ್ಲ. ನಿಮ್ಮ ಜೀವನದ ರೈಲು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ? ಹತ್ತಿದ್ಯಾ ಅಥವಾ ಇನ್ನು ಟಿಕೆಟ್ ತಗೋತಾ ಇದ್ದೀರಾ?

ಸಂತೆ ಮುಚ್ಚೋದಕ್ಕೆ ಇನ್ನೂ ಸಮಯ ಇದೆ, ಟೈಮ್ ಇದೆ, ಅಂಗಡಿಗಳು ತೆಗೆದಿದೆ, ವ್ಯಾಪಾರಿ ಕಾಯ್ತಾ ಇದ್ದಾರೆ. ಏನ್ ಮಾಡಬೇಕು? ಮೊದಲನೇದು ಓಡಿ, ಯೋಚನೆ ಮಾಡಿದ್ ಸಾಕು, ಲೆಕ್ಕಾಚಾರ ಸಾಕು, ಸಿಗೋ ಕೆಲಸಕ್ಕೆ ಅಪ್ಲೈ ಮಾಡಿ, ಹೇಗೋ ಒಟ್ಟಿನಲ್ಲಿ ಸಂತೆ ಮುಚ್ಚೋ ಮುಂಚೆ ಒಳಗ್ ಹೋಗಿ. ಎರಡನೇದು ಚೌಕಾಸಿ ಮಾಡಬೇಡಿ, ಸಂಬಳ ಜಾಸ್ತಿ ಕೊಟ್ರೆ ಹೋಗ್ತೀನಿ, ಪರ್ಫೆಕ್ಟ್ ಟೈಮ್ ಬರ್ಲಿ ಅವಾಗ ಬರ್ತೀನಿ, ಇದೆಲ್ಲ ಚೌಕಾಸಿ. ಸಮಯದ ಸಂತೆಲಿ ಚೌಕಾಸಿ ಮಾಡಿದ್ರೆ ಸರ್ಕು ಮಾರಾಟ ಆಗೋಗಿರುತ್ತೆ, ಸಿಕ್ಕಿದ್ದನ್ನ ತಗೊಳ್ಳಿ, ಮುಂದೆ ಬೆಳೆಸ್ಕೋತಾ ಹೋಗಿ. ಮೂರನೇದು ಖಾಲಿ ಕೈಯಲ್ಲಿ ಯಾವತ್ತೂ ವಾಪಸ್ ಬರಬೇಡಿ. ಸಂತೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಹೇಗಾಗುತ್ತೆ? ಹೇಗೂ ಸಂತೆಗೆ ಹೋಗೋದು ಹೋಗ್ತೀರಾ? ಒಂದು ಅನುಭವ, ಒಂದು ಪಾಠ, ಒಂದು ಗೆಲುವು, ಏನನ್ನಾದ್ರೂ ಮನೆಗೆ ವಾಪಸ್ ಹಿಡ್ಕೊಂಡ್ ಬನ್ನಿ. ನೋಡಿ, ಸಮಯ ಓಡ್ತಾ ಇದೆ, ಸಂತೆಯಲ್ಲೂ ಜನರು ಓಡ್ತಾ ಇದ್ದಾರೆ, ಕೈ ಚೀಲ ತುಂಬಿದೆ, ಕೆಲವರು ನಗ್ತಾ ಇದ್ದಾರೆ, ಬಾ ನಾನು ಅನ್ಕೊಂಡಿದ್ದು ಸಿಕ್ತು ಅಂತ. ಆದ್ರೆ ಕೆಲವೊಬ್ರು ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ, ಛೇ ಮಿಸ್ ಆಗೋಯ್ತಲ್ಲ, ಸ್ವಲ್ಪ ಬೇಗ ಬರ್ಬೇಕಿತ್ತು, ಆಗ ಸಿಗ್ತಾ ಇತ್ತು ಅಂತ ಅನ್ಕೋತಾರೆ. ನೀವ್ ಯಾವ ಗುಂಪಲ್ಲಿದ್ದೀರಾ? ನಗೋ ಗುಂಪ ಅಥವಾ ಬೇಜಾರಲ್ಲಿರೋ ಗುಂಪ? ಈಗ ನಿರ್ಧಾರನ ನೀವೇ ಮಾಡಬೇಕು.

ರೀಸೆಂಟ್ ಆಗಿ ನನಗೊಬ್ರು ಅಜ್ಜ ಸಿಕ್ಕಿದ್ರು, ಅವ್ರಿಗೆ 90 ವರ್ಷ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಅವ್ರನ್ನ ಕೇಳಿದೆ, ದತ್ತಾ ನೀವು ಜೀವನದಲ್ಲಿ ಅಯ್ಯೋ ಇಂಥ ಕೆಲಸ ಮಾಡಿಬಿಟ್ಟಲ್ಲ ಅಂತ ಯಾವ ವಿಷಯಕ್ಕೆ ಪಶ್ಚಾತ್ತಾಪ ಪಡ್ತೀರಾ ಅಂತ ನಾನು ಕೇಳಿದೆ. ಅದಕ್ಕೆ ತಾತ ಹೇಳಿದ್ರು, ಇಲ್ಲಿ ನೋಡು ಮರಿ, ಏನ್ ಮಾಡಿದೀನೋ ನಾನು ಅದಕ್ಕೆ ಪಶ್ಚಾತ್ತಾಪ ಪಟ್ಟಿಲ್ಲ, ಏನನ್ನ ಮಾಡದೆ ಹಾಗೆ ಬಿಟ್ಬಿಟ್ನೋ ಅದಕ್ಕೆ ನನ್ಗೆ ಇವತ್ತಿಗೂ ಪಶ್ಚಾತ್ತಾಪ ಇದೆ ಅಂತ ತಾತ ಹೇಳಿದ್ರು. ಅಪ್ಪ ಬೈತಾರೆ ಅಂತ ಹಾಡ್ ಕಲೀಲಿಲ್ಲ, ಜನ ನಗ್ತಾರೆ ಅಂತ ಪ್ರೀತಿನ ಹೇಳ್ಕೊಳ್ಲಿಲ್ಲ, ಸೋತ್ ಬಿಡ್ತೀನಿ ಅಂತ ಬಿಸ್ನೆಸ್ ಮಾಡ್ಲಿಲ್ಲ. ಈಗ ಕೈಯಲ್ಲಿ ದುಡ್ಡಿದೆ ಆದ್ರೆ ಕಾಲ ಇಲ್ಲ, ಸಂತೆ ಮುಚ್ಚಿದೆ. ಮೈ ಡಿಯರ್, ನಿಮ್ಗೂ 90 ವರ್ಷ ಆದ್ಮೇಲೆ ನೀವು ಇದೇ ಡೈಲಾಗ್ ಹೇಳ್ತೀರಾ, ಟೈಮ್ ಆಯ್ತು ಟೈಮ್ ಆಯ್ತು ಟೈಮ್ ಆಯ್ತು. ಕೇಳಿಸ್ತಾ, ಶೆಟ್ಟರ್ ಇಳಿತಾ ಇದಾರೆ ಸಂತೆಯಲ್ಲಿ, ಇನ್ನೇನ್ ಸಂತೆ ಬಂದಾಗುತ್ತೆ, ಅಂಗಡಿಗಳು ಮುಚ್ಚತಾ ಇದೆ. ಆದ್ರೆ ನಾನ್ ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಜೀವನದ ಸಂತೆ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಮತ್ತೆ ತೆರೆಯುತ್ತೆ. ಆದ್ರೆ ನಿನ್ನೆ ಮಿಸ್ ಮಾಡ್ಕೊಂಡಿದ್ದಂತಹ ವಸ್ತು ಇವತ್ತಿರಲ್ಲ, ಇವತ್ತು ಹೊಸ ಹೊಸ ಐಟಮ್ ಬಂದಿರುತ್ತೆ. ಹಾಗಾಗಿ ಇವತ್ತೇನ್ ಸಿಗುತ್ತೋ ಅದನ್ನ ಇವತ್ತೇ ತಗೊಳ್ಳಿ, ಸಮಯನ ಗೌರವಿಸಿ. ನಾವು ಸಮಯನ ಗೌರವಿಸಿದ್ರೆ ಅದು ನಮ್ಮನ್ನ ಗೌರವಿಸುತ್ತೆ ಅಂತ ಸ್ಕೂಲಿಂದಾನು ಪಾಠ ಮಾಡ್ತಾನೆ ಇದ್ದಾರೆ. ಸಮಯನ ಆಟ ಆಡಿಸಿದ್ರೆ ಅದು ನಮ್ಮನ್ನ ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಆಟ ಆಡಿಸುತ್ತೆ, ಇಡೀ ಜೀವನ ಪೂರ್ತಿ ನಮ್ಮನ್ನ ಆಟ ಆಡಿಸುತ್ತೆ. ಹಾಗಾದ್ರೆ ಇವತ್ತಿಂದ ನಾಳೆ ಅನ್ನೋ ಪದಾನ ನಿಮ್ಮ ಡಿಕ್ಷನರಿಯಿಂದ ತೆಗೆದುಹಾಕಿ, ಈಗ ಇವಾಗ್ಲಿ ಅನ್ನೋದು ಆ ಜಾಗದಲ್ಲಿ ಸೇರ್ಕೊಳ್ಳಿ. ಕೊನೆ ಮಾತು, ಸಂತೆ ಮುಚ್ಚತಾ ಇದೆ, ಸಂತೆ ಕ್ಲೋಸ್ ಆಗ್ತಾ ಇದೆ, ಆದ್ರೆ ನಿಮ್ ಕೈಲಿ ವಾಚ್ ಇದೆ, ಟೈಮ್ ಇಲ್ಲ, ಓಡಿ ತಗೊಳ್ಳಿ ಗೆಲ್ಲಿ. ಯಾಕಂದ್ರೆ ನಾನು ಯಾವಾಗ್ಲೂ ಬಯಸೋದು ನೀವು ಬದುಕಲ್ಲಿ ಗೆಲ್ಬೇಕು ಅಂತ. ಯಾಕಂದ್ರೆ ಅವಕಾಶ ಅನ್ನೋದು ಬಸ್ಸಿದ ಹಾಗೆ, ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ 1 ಗಂಟೆ ಅಲ್ಲ, ನೆಕ್ಸ್ಟ್ ಜನ್ಮದವರೆಗೂ ಕಾಯ್ಬೇಕಾಗುತ್ತೆ. ಕೆಲವೊಮ್ಮೆ ಪರಿಸ್ಥಿತಿಗಳು ಹಾಗಿರುತ್ತೆ.

0: ಸರಿ, ಇವತ್ತಿನ ಮನಸ್ಸುಗಳ ಮಾತು ಮಧುರಾನ ಇಲ್ಲಿಗೆ ಮುಗಿಸೋಣ. ಮತ್ತೊಂದಿನ ಸಿಗೋಣ, ಒಂದಷ್ಟು ಹೊಸ ಮಾತಿನೊಂದಿಗೆ, ಹೊಸ ವಿಚಾರದೊಂದಿಗೆ, ಹೊಸ ಕನಸು, ಹೊಸ ಹುರುಪು, ಹೊಸ ಭರವಸೆಯೊಂದಿಗೆ. ಇಷ್ಟು ಹೊತ್ತು ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗುವವರೆಗೆ ಏನ್ ಮಾಡಬೇಕು? ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.
1: ಸಮಯ 6:40. ಈಗ ಕೇಳಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
3: India is the fastest growing economy of the world. I am not telling because of the huge vastness of this country. There are some issues, there are some problems. But in spite of the Middle East problem, in spite of the Iran, US, Ukraine, Russia, India's economy is going fast. And nobody is, no petrol outlet is right one in spite of these problems. And there are many countries which are happening. So friends, I would like to end, I would like to tell, you can record my words.
2: 2028 ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿ ಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ SCP ಹಾಗೂ ಗಿರಿಜನ ಉಪಯೋಜನೆ TSP-ಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ July 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ HV ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026 ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ KLakshmipriya ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ PK ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
3: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
3: ಟ್ಯೂನ್ ಮಾಡಿ 101.3 ಎಫ್ಎಂ.
4: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಸರಿ, ಸನ್ಸೆಟ್ ಸುರಭಿಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹಾಡುಗಳನ್ನು ಕೇಳ್ತೀವಿ ಗೊತ್ತಾ? ನಾವು ಮನುಷ್ಯರು ಹೇಗೆ ಗೊತ್ತಾ, ಪ್ರತಿಯೊಂದರಲ್ಲೂ ಒಂಥರ ಭೇದ ಭಾವ ಮಾಡ್ತೀವಿ. ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದರೆ ನೋಡಿ, ನಾವು ಭಾನುವಾರ ಬಂತು ಅಂದರೆ ಅಬ್ಬ ಇವತ್ತು ಫ್ರೀ ಡೇ, ಇದೊಂಥರ ಹೇಗೆ ಅಂದರೆ ಫುಲ್ ರೆಸ್ಟ್ ಮಾಡೋವಂಥ ದಿನ. ಅಥವಾ ಪೆಂಡಿಂಗ್ ಕೆಲಸ ಏನೇನಿದೆಯೋ, ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡೋದು ಅದು ಇದು, ಅಥವಾ ಮೂವಿ ನೋಡೋದು, ಹೊರಗಡೆ ಔಟಿಂಗ್ ಹೋಗೋದು, ಈ ಥರ ವೀಕೆಂಡ್ ಅಂತ ಬಂದ ತಕ್ಷಣ ನಾವು ಫುಲ್ ರಿಲ್ಯಾಕ್ಸ್ ಆಗಿಬಿಡ್ತೀವಿ. ಇನ್ನು ಸೋಮವಾರ ಬಂದ ತಕ್ಷಣ ವಾರದ ಮೊದಲನೇ ದಿನ ಅದು, ಸೊ ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡೋವಂಥ ದಿನ ಅಂತ ಅಂದ್ಕೊಳ್ತೀವಿ. ಇನ್ನು ಮಂಗಳವಾರ ಬಂದರೆ ಅದು ಒಂಥರ ಓಕೆ ಓಕೆ, ವಾರದ ಎರಡನೇ ದಿನ ಅಂದ್ಕೊಂಡು ಸುಮ್ಮನಾಗ್ತೀವಿ. ಬುಧವಾರಕ್ಕಂತೂ ಅದು ಈ ಕಡೆಯೂ ಅಲ್ಲ ಆ ಕಡೆಯೂ ಅಲ್ಲ, ಈ ಮಧ್ಯದ ಮಕ್ಕಳು ಇರ್ತಾರಲ್ಲ, ದೊಡ್ಡವರು ಅಲ್ಲ ಸಣ್ಣವರು ಅಲ್ಲ, ಆ ಥರ ವಾರ. ಸೊ ಗುರುವಾರ ಬರ್ತಿದ್ದಂಗೆ ನಮ್ಮದು ಶುರುವಾಗತ್ತೆ. ಹಾಂ, ಇನ್ನೇನು ಒಂದೆರಡು ದಿವಸ ವೀಕೆಂಡ್ ಬಂದುಬಿಡ್ತು ಅನ್ನೋ ಒಂದು ಪ್ಲ್ಯಾನಲ್ಲೇ ಇರ್ತೀವಿ. ಶುಕ್ರವಾರ ಅಂತೂ ನಾವು ಕೇಳೋದೇ ಬೇಡ. ಸೊ ಯಾವಾಗ ಮುಗಿಯತ್ತಪ್ಪ ಕೆಲಸ ಅಂತ ಕಾಯ್ತಾ ಇರ್ತಾರೆ. ಸೇಮ್ ಅಗೇನ್ ವೀಕೆಂಡ್ ಬಂತು, ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ಯಾಕೆ ವಿಷಯ ಹೇಳ್ತೆ ಅಂತ ಅಂದರೆ, ವಾರಗಳು ಎಲ್ಲ ಒಂದೇ, ಪ್ರತಿದಿನ 24 ಗಂಟೆ ನಮಗೆ ಸಿಗುತ್ತೆ. ಆದರೆ ನಮ್ಮ ಮನಸ್ಸನ್ನು ನಾವು ಆ ಥರ ಟ್ಯೂನ್ ಮಾಡಿಬಿಟ್ಕೊಂಡಿರ್ತೀವಿ. ಇವತ್ತು ಸೋಮವಾರ, ಹೇಗಿತ್ತು ನಿಮ್ಮ ದಿನ? ಬೆಳಿಗ್ಗೆಯಿಂದ ಸಂಜೆ ತನಕ ವಾರದ ಮೊದಲನೇ ದಿನ ನೀವು ಅಂದ್ಕೊಂಡ ಕೆಲಸಗಳೆಲ್ಲ ಆಯ್ತಾ? ಅಥವಾ ಸೋಮವಾರ ಶುರು ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ, ನಾಳೆಯಿಂದ ಮಾಡ್ತೀನಿ ಅಂತ ಮುಂದೆ ಹಾಕಿದ್ದೀರಾ? ಹೇಗೆ, ಏನು, ಸೋಮವಾರ ನಿಮಗೆ ತುಂಬ ಇಷ್ಟನಾ ಅಥವಾ ಕಷ್ಟನಾ? ಸೋಮವಾರದ ಬಗ್ಗೆ ಸನ್ಸೆಟ್ ಸುರಭಿಯಲ್ಲಿ ಮಾತಾಡೋಣ. ನಿಮಗೇನನ್ಸುತ್ತೆ ಸೋಮವಾರದ ಬಗ್ಗೆ? ಯಾವ ಥರ ಸೋಮವಾರ ಬಂತು ಅಂದರೆ ಮನಸ್ಸಲ್ಲಿ ಏನೇನೆಲ್ಲ ಓಡುತ್ತೆ ಎಲ್ಲದನ್ನು ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9489901013 ಅಂತ ಹೇಳ್ತಾ, ನಿಮ್ಮ ಮನಸ್ಸಿನ ಭಾವನೆ, ಸೋಮವಾರದ ಬಗ್ಗೆ ಇರುವಂಥ ಅಭಿಪ್ರಾಯ ಎಲ್ಲ ನಮ್ಮನ್ನು ಬೇಗ ಬೇಗ ತಲುಪಲಿ ಅಂತ ಹೇಳ್ತಾ ಈ ಮುದ್ದಾದ ಗೀತೆ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸೋಮವಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅನ್ನೋದಾದರೆ, ರಘುನಾಥಯ್ಯ ಅವರು ಹೇಳ್ತಿದ್ದಾರೆ, ಸೂಪರ್ ಮೇಡಮ್, ಇವತ್ತು ನಾನು ನನ್ನ ಓಲ್ಡ್ ಕ್ಲಾಸ್ಮೇಟ್ನ ಮೀಟ್ ಮಾಡಿದೆ, ಹಾಗೆಯೇ ನನ್ನ ಎಲ್ಲ ಪೆಂಡಿಂಗ್ ವರ್ಕ್ನ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅನುಪಮ ಅವರು ಆರ್ ಆರ್ ನಗರದಿಂದ. ಹೌದು ಮೇಡಮ್, ಸೋಮವಾರ ಅಂದರೆ ಮತ್ತೆ ಬೆಳಿಗ್ಗೆ ಬೇಗ ಹೇಳಬೇಕು, ಹಸ್ಬೆಂಡ್ಗೆ ಮಕ್ಕಳಿಗೆ ಎಲ್ಲ ಟಿಫನ್ ರೆಡಿ ಮಾಡಿ ಅವರಿಗೆ ಆನ್ ಟೈಮ್ ಬಾಕ್ಸ್ ರೆಡಿ ಮಾಡಿಕೊಡ್ಬೇಕು. ಹಾಗಾಗಿ ಭಾನುವಾರ ಅಂದರೆ ಒಂದು ಸ್ವಲ್ಪ ಖುಷಿ, ಆರಾಮಾಗಿ ಹೇಳ್ಬೋದು, ಫ್ರೀ ಆಗಿರ್ಬೋದು ಅಂತ ಹೇಳ್ತಾ ಇದ್ದರೆ, ಸತೀಶ್ ಅವರು ಹುಬ್ಬಳ್ಳಿಯಿಂದ, ಸೋಮವಾರ ಅಂದರೆ ಭಾನುವಾರ ಸಂಜೆಯಿಂದನೇ ನಾಳೆ ಏನೇನು ಮಾಡಬೇಕು ಅಂತ ಕೆಲಸದ ಒಂದು ಲಿಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ಅದೆಲ್ಲ ಕೆಲಸ ಮುಗಿದ್ರೆ ಸೋಮವಾರ ಸಂಜೆ ಮಲ್ಕೋಬೇಕಾದ್ರೆ ನೆಮ್ಮದಿ ಇರುತ್ತೆ, ಇಲ್ಲಾಂದರೆ ಆ ಕೆಲಸ ಇನ್ನೂ ಪೆಂಡಿಂಗ್ ಉಳಿತಲ್ಲ ಅಂತ ಒಂದು ಯೋಚನೆ ತಲೆಯಲ್ಲಿ ಓಡ್ತಾ ಇರುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೇನು ಅನಿಸುತ್ತೆ, ಸೋಮವಾರ ಇಷ್ಟನಾ ಕಷ್ಟನಾ? ಇಷ್ಟ ಆದರೆ ಯಾಕಿಷ್ಟ, ಕಷ್ಟ ಆದರೆ ಯಾಕೆ ಕಷ್ಟ ಅಂತ ಸಂದೇಶ ಕಳಿಸಿ. ಎಷ್ಟೋ ಸಲ ಈ ಸೋಮವಾರ ಕಷ್ಟ ಆಗೋದಕ್ಕೆ ಏನೇನೆಲ್ಲ ಇರುತ್ತೆ ಗೊತ್ತಾ ರೀಸನು? ಒಂದು ಎಂಪ್ಲಾಯೀಸಿಗೆ, ಆಫೀಸಿಗೆ ಹೋಗೋರಿಗೆ ಮತ್ತೆ ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಈ ಟ್ರಾಫಿಕ್ನಲ್ಲಿ ಅಥವಾ ಟ್ರಾವೆಲಿಂಗ್ ಮಾಡಿ ಹೋಗಬೇಕಲ್ಲ ಅಂತ ಒಂದಿದ್ರೆ, ಈ ಸ್ಕೂಲ್ ಮಕ್ಕಳಿಗೆ ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಮತ್ತೆ ಸ್ಕೂಲ್ಗೆ ಹೋಗಬೇಕಲ್ಲ ಅಂತ ಒಂದು ಬೇಜಾರು, ಗೃಹಿಣಿಯರಿಗೆ ಸೇಮ್ ಅದೇ ರುಟೀನ್ ವರ್ಕ್ ಮತ್ತೆ ಸ್ಟಾರ್ಟ್ ಆಗುತ್ತಲ್ಲ ಅಂತ ಒಂದು ಯೋಚನೆ, ಬೆಳಿಗ್ಗೆ ಏನು ತಿಂಡಿ ಮಾಡೋದು, ಮಧ್ಯಾಹ್ನ ಏನು ಅಡುಗೆ ಮಾಡೋದು, ಲಂಚ್ಗೆ ಬಾಕ್ಸಿಗೆ ಏನು ಹಾಕ್ಕೊಡೋದಪ್ಪ ಅಂತ ಯೋಚನೆ. ಹೀಗೆ ಒಬ್ಬೊಬ್ರದ್ದು ಒಂದೊಂದು ಯೋಚನೆ, ನಿಮ್ಮ ಯೋಚನೆ ಏನು ಬೇಗ ಬೇಗ ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಆದರೂ ಇನ್ನೊಂದ್ಸಲ ಹೇಳ್ತೀನಿ, 9480901013 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್

ಸೋಮವಾರದ ಇಷ್ಟ ಕಷ್ಟಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟೋ ಜನಕ್ಕೆ ಈ ಸೋಮವಾರ ಹೊಸ ಕೆಲಸ ಶುರು ಮಾಡಬೇಕು ಅಂತ, ಅಂದರೆ ಸೋಮವಾರದಿಂದ ಶುರು ಮಾಡೋಣ, ಹೊಸ ರೆಸೊಲ್ಯೂಷನ್ನ ವಾರದ ಮೊದಲನೇ ದಿನ ಅವಾಗ ಶುರು ಮಾಡಿದ್ರೆ ಸರಿಯಾಗಿ ನೆನಪಿರುತ್ತೆ, ಡೇಟ್ ನೆನಪಿರುತ್ತೆ ಅಂತ ಹೇಳಿ ಸೋಮವಾರದಿಂದ ಶುರು ಮಾಡ್ತಾರೆ. ಇನ್ನೆಷ್ಟೋ ಜನಕ್ಕೆ ಸೋಮವಾರ ಚೆನ್ನಾಗಿದ್ದರೆ ಹೋಲ್ ವೀಕ್ ಚೆನ್ನಾಗಿರುತ್ತೆ ಅನ್ನೋಂಥ ಒಂದು ನಂಬಿಕೆ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ. ಸೊ ಸೋಮವಾರ ಬೆಳಗ್ಗೆನೇ ಏನೋ ಮೂಡ್ ಆಫ್ ಆದರೆ ಅಯ್ಯೋ ಇಡೀ ದಿವಸನೇ ಹೋಯಿತು, ಇಡೀ ವಾರನೇ ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಳ್ಳೋರು ಕೂಡ ಇರ್ತಾರೆ. ಪ್ರೀತಿ ಅವರು ಹೊಸನಗರದಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನಾನು ಸ್ಕೂಲ್ ಟೀಚರ್, ನಮಗೆ ಸೋಮವಾರ ಅಂದರೆ ಸಾಕಷ್ಟು ಕೆಲಸಗಳಿರುತ್ತೆ, ಹಾಗೆಯೇ ನಾವು ಭಾನುವಾರ ಶನಿವಾರ ಕೂಡ ಕೆಲಸ ಮಾಡ್ತಾ ಇರ್ತೀವಿ, ಮಕ್ಕಳಿಗೋಸ್ಕರ ಸಿಲೆಬಸ್ ಮುಗಿಸೋದಾಗಿರ್ಬೋದು, ಹೋಮ್ವರ್ಕ್ ಬರೆದುಕೊಡೋದಾಗಿರ್ಬೋದು, ಹೀಗೆ ಸೋಮವಾರ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಸಿಕ್ಕಾಪಟ್ಟೆ ವರ್ಕ್ ಲೋಡ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಾಂತಚಾರ ಬಡಿಗೇರೆ ಕೊಕ್ಕನೂರು ಹರಿಹರದಿಂದ ಹೇಳ್ತಿದ್ದಾರೆ, ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಸೋಮವಾರ ಬಂದರೆ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ, ಮನೆಯ ಸಂತೆ ಖರ್ಚು, ಕೆಲಸ ಮಾಡೋ ಹುಡುಗರಿಗೆ ಕೂಲಿ ಕೊಟ್ಟು ಉಳಿದ ಹಣವನ್ನು ಲೆಕ್ಕ ಹಾಕುವುದು, ಇದು ಒಂದು ಪ್ರಮುಖ ಕೆಲಸವಾಗಿಬಿಡತ್ತೆ. ಸೋಮವಾರ ಬಂದರೆ ಕೆಲಸದ ಆರಂಭವೇ ಆಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ, ಅನಿಸಿಕೆ, ಮನೋರಂಜನೆ ಎಲ್ಲ ಒಟ್ಟಾಗಿ ಸೇರಿದ್ದು ತುಂಬ ಚೆನ್ನಾಗಿತ್ತು, ಹಾಡುಗಳು ಕೇಳ್ತಾ ಖುಷಿಯಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಷ್ಟೋ ಊರಿನಲ್ಲಿ ಸೋಮವಾರ ಸಂತೆ ನಡೆಯುತ್ತೆ. ಸೊ ಸೋಮವಾರ ಸಂತೆ ಅಂದರೆ ಆ ಗಡಿಬಿಡಿ, ಗಜಿಬಿಜಿ, ಗದ್ದಲ, ಅದರಲ್ಲಿ ವಾರ ಪೂರ್ತಿ ಬೇಕಾಗುವಂತಹ ಸಾಮಾನು, ತರಕಾರಿ, ಹಣ್ಣು ಎಲ್ಲ ಕೊಳ್ಳೋರು ಇರ್ತಾರೆ. ಸೊ ಕೆಲವರು ಪ್ರತಿ ದಿನ ಫ್ರೆಶಾಗಿ ತರಬೇಕು ಅಂತ ಒಂದು ಯೋಚನೆ ಮಾಡಿದ್ರೆ, ಇನ್ನು ಕೆಲವರು ನಮ್ಮೂರು ವಾರದ ಸಂತೆಯಲ್ಲಿ ವಾರಕ್ಕೆ ಬೇಕಾದಷ್ಟು ಕರೆಕ್ಟಾಗಿ ಒಂದಿರ ತಗೊಂಡ್ಬಿಟ್ರೆ ಸಾಕಪ್ಪ ಅಂತ ಆ ಥರ ಯೋಚನೆ ಮಾಡೋರು ಕೂಡ ಇರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ವಾರ ಒಂದೊಂದು ಥರದ ಭಾವನೆಯನ್ನು ಕೊಡುತ್ತೆ. ಸೊ ನಿಮಗೆ ಸೋಮವಾರ ಏನನ್ಸುತ್ತೆ? ಇಷ್ಟ ಆಗತ್ತಾ, ಕಷ್ಟ ಆಗತ್ತಾ? ಏನು ಸೋಮವಾರ ಬಂತು ಅಂದರೆ ಯಾವ ಥಾಟ್ ನಿಮ್ಮ ಮನಸ್ಸಲ್ಲಿ ಓಡುತ್ತೆ? ಬೇಗ ಬೇಗ ಬರ್ದು ಕಳಿಸಿ. ಶಕುಂತಲಾ ಶಂಕರ್ ಮಂಡ್ಯದಿಂದ, ನಮಸ್ತೆ ಮೇಡಮ್, ಸೋಮವಾರ ಅಂತ ಅಂದರೆ ಎಲ್ಲ ಕೆಲಸದಲ್ಲೂ ಜವಾಬ್ದಾರಿ ತಗೊಳ್ಳುವಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ, ಅನಿಸಿಕೆ. ಸೊ ನಿಮ್ಮ ಮನಸ್ಸಿನ ಮಾತು ಬೇಗ ನಮ್ಮನ್ನು ಬಂದು ತಲುಪಲಿ ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಸನ್ಸೆನ್ಸ್ ಸುರಭಿ ಕಾರ್ಯಕ್ರಮದಲ್ಲಿ ಸೋಮವಾರದ ಇಷ್ಟ ಕಷ್ಟಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಸೋಮವಾರ ನನಗೆ ಸಾಮಾನ್ಯವಾಗಿ ತುಂಬ ಬ್ಯುಸಿ ದಿನ. ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿರೋದ್ರಿಂದ ಸೋಮವಾರ ಮೀಟಿಂಗು, ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರುತ್ತೆ. ಹಾಗಾಗಿ ದಿನದ ಕೊನೆಯಲ್ಲಿ ಸ್ವಲ್ಪ ದಣಿವು, ಬೇಜಾರು ಅನಿಸುತ್ತೆ ಅಂತಿರೋದು ಬಸವರಾಜ್ ಕಾಡೆಮನೆ ಕುರುಬರ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಗೇಣಿಕೆ ಹಾಳು ಗ್ರಾಮದವರು. ಇನ್ನು ಭವಿಷ್ ಕಾಲೇಜು ಸ್ಟೂಡೆಂಟ್ ಒಬ್ಬರು ಸಂದೇಶ ಕಳಿಸಿದ್ದಾರೆ. ಸೋಮವಾರ ಅಂದರೆ ಬರೀ ಹೋಮ್ವರ್ಕ್ ಇರುತ್ತೆ, ನೆನ್ಪಿಸ್ಕೋಬೇಕು ಯಾವ ಟಾಪಿಕ್ ಪಾಠ ಮಾಡ್ತಾರೆ ಅಂತ. ಹಾಗೆಯೇ ಫಸ್ಟ್ ಪಿರಿಯಡ್ ಇಂಗ್ಲೀಷ್ ಕ್ಲಾಸ್ನ ಕೇಳೋ ಬೇಜಾರು, ಆದರೆ ಫ್ರೆಂಡ್ಸ್ನ ಭೇಟಿ ಮಾಡೋ ತವಕ ಇರುತ್ತೆ ಅಂತ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಕೂಡ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ರೆ, ಸ್ವಾತಿ ದೀಪಕ್ ನಾಯಕನಹಟ್ಟಿ ಅಂತ ಅಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಸೋಮವಾರ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭಾವನೆ ಬರುತ್ತೆ. ಕೆಲಸಕ್ಕೆ ಹೋಗೋರಿಗೆ ಬೇಜಾರಾಗತ್ತೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಕೆ ಅಮ್ಮಂದಿರಿಗೆ ಖುಷಿ ಆಗುತ್ತೆ, ಕೆಲಸ ಪೆಂಡಿಂಗ್ ಇರೋರಿಗೆ ಕೆಲಸ ಮಾಡ್ಕೊಳ್ಳೋಕೆ ಜೋಶ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾರದ ಮೊದಲ ದಿನ ಸೋಮವಾರ ನಮ್ಮ ಯೋಚನೆ ಬದಲಾದರೆ ದಿನವೂ ಬದಲಾಗುತ್ತೆ. ಆ ದಿನವನ್ನು ಬೇಸರದಿಂದ ನೋಡೋ ಬದಲು ಹೊಸ ಗುರಿಗಳನ್ನು ಸಾಧಿಸಲು ಸಿಕ್ಕ ಒಂದು ಅವಕಾಶ ಅಂತ ಭಾವಿಸಿ ಸ್ವಾಗತಿಸೋಣ. ಬೆಳಿಗ್ಗೆ ಎದ್ದ ತಕ್ಷಣ ಇಂದಿನ ದಿನ ಚೆನ್ನಾಗಿರುತ್ತೆ ಅನ್ನುವಂತಹ ಸಕಾರಾತ್ಮಕ ಯೋಚನೆಯೊಂದಿಗೆ ದಿನ ಆರಂಭಿಸಿ. ಈ ಸೋಮವಾರ ಕೇವಲ ಕ್ಯಾಲೆಂಡರ್ನ ಒಂದು ದಿನವಲ್ಲ, ಅದು ನಮ್ಮ ಕನಸುಗಳ ಕಡೆಗೆ ಸಾಗಿ ಗುರಿ ಮುಟ್ಟಲು ಮತ್ತೊಂದು ಹೆಜ್ಜೆ ಇಡೋದಕ್ಕೆ ಸಿಕ್ಕ ಸುವರ್ಣ ಅವಕಾಶ ಅಂತ ಭಾವಿಸೋಣ. ಇದೇ ನನ್ನ ಮಾತು, ಇದೇ ನನ್ನ ನಡೆ ಅಂತಿರೋದು ಕಲ್ಲೇಶ್ವರ್ ಕುಮಾರ್ ಶ್ರೀನಗರ್ ತುಮಕೂರಿನಿಂದ. ಖಂಡಿತವಾಗಿಯೂ ಹೌದು, ಯಾಕಂದರೆ ದೃಷ್ಟಿ ಹೇಗಿರುತ್ತೋ ಹಾಗೆ ಸೃಷ್ಟಿ ಅಂತ ಹೇಳ್ತಾರೆ. ಸೊ ನಾವು ನೋಡುವಂತಹ ದೃಷ್ಟಿ ಪಾಸಿಟಿವ್ ಆಗಿದ್ದರೆ ನಮ್ಮ ಕಾರ್ಯ ಕೂಡ ಅದು ಪಾಸಿಟಿವ್ ಹಾಗೆ ಅದು ಕೊನೆಗೊಳ್ಳುತ್ತೆ. ಹಾಗಾಗಿ ಸೋಮವಾರವನ್ನು ನಮಗೆ ಸಿಕ್ಕ ಒಂದು ಹೊಸ ಅವಕಾಶ ಅಂತ ಅಂದ್ಕೊಂಡ್ರೆ ಅದು ನಮಗೆ ಹೊಸ ದಿನ ಆಗಿ ಮಾರ್ಪಾಡಾಗತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಈ ಸಮಯ ಅನ್ನೋದು ಸಿಗಲ್ಲ. ಸೊ ಸಿಕ್ಕಂತಹ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಇದೊಂದು ಹೊಸ ಅವಕಾಶ, ಲೈಫ್ನ ಎಂಜಾಯ್ ಮಾಡೋದಕ್ಕೆ ಸಿಕ್ಕಿರೋ ಹೊಸ ದಿನ ಅಂತ ಅಂದ್ಕೊಂಡ್ರೆ ಎಲ್ಲ ವಾರನೂ ಖುಷಿಯಾಗೇ ಇರುತ್ತೆ. ಯಾಕಂದರೆ ಎಲ್ಲ ವಾರದಲ್ಲೂ ಇರೋದು 24 ಗಂಟೆನೇ ಅಲ್ವಾ. ಸೊ ನೀವು ಕೂಡ ಆ ವಾರ ಈ ವಾರ ಅಂತ ಬೇಜಾರು ಮಾಡಿಕೊಳ್ಳದೆ ಖುಷಿ ಖುಷಿಯಾಗಿ ಎಲ್ಲ ವಾರವನ್ನು ವೆಲ್ಕಮ್ ಮಾಡಿ, ಪ್ರತಿಯೊಂದು ವಾರಕ್ಕೂ ಯಾವ್ಯಾವ ಕೆಲಸ ಮಾಡಬೇಕು ಅಂತ ಮುಂಚಿನ ದಿನವೇ ಅದನ್ನು ರೆಡಿ ಮಾಡಿಟ್ಕೊಳ್ಳಿ, ನಿಮ್ಮ ಕೆಲಸ ಸುಗಮ ಆಗತ್ತೆ ಅಂತ ಹೇಳ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಸೋಮವಾರದ ಮಾತುಕತೆಗೆ, ಹಾಡಿಗೆ, ನಿಮ್ಮ ಮನಸ್ಸಿನ ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮುದ್ದಾದ ಗೀತೆ ಮೂಡಿ ಬರ್ತಿದೆ. ಅದಾದ ನಂತರ 7:35 ಕನ್ನಡದಲ್ಲಿ ವಾರ್ತೆ ಪ್ರಸಾರವಾಗುತ್ತೆ. ಟ್ಯೂನ್ ಮಾಡಿ ಕೇಳ್ತಾರೆ, ಇದು 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಗಣೇಶ್ ಅವರು ಕುವೈತಿಂದ ನೋ ಮಂಡೇ ನೋ ಸಂಡೇ ಓನ್ಲಿ ವರ್ಕ್ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಸೊ ಸಮಯ 7:35 ಆಗ್ತಾ ಇದೆ. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಅಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ, ಕಳೆದ ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ, ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380,00,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86,00,000 ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ ಶೇಕಡ 23% ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ

ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. ಐಎನ್ಡಿಐ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಎನ್ಎಸ್ಯುಐ ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು ಜೂನ್ 12ಕ್ಕೆ ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ 49.8% ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ 23.2% ಮತಗಳೊಂದಿಗೆ 2ನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ 9.9% ಮತಗಳೊಂದಿಗೆ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಆರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಆರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ 3ನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಹಾಯ್ ಹಲೋ ನಮಸ್ಕಾರ, ಶುಭ ಸಂಜೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಒಲವಿನ ಆಲಾಪದಲ್ಲಿ ಪ್ರೀತಿ ಮಾತುಕತೆ RJ ಅಕ್ಷಯ್ ಜೊತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಲವಿನ ಆಲಾಪದಲ್ಲಿ ನಾವು ಪ್ರೀತಿ ಮಾತುಕತೆಯನ್ನ ನಡೆಸ್ತೀವಿ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿರ್ಲಿ ಅಂತ ಪ್ರಕೃತಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದೀವಿ, ಅಂದ್ರೆ ನೇಚರ್ ಲವ್ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತಿನ ಒಲವಿನ ಆಲಾಪದಲ್ಲಿ. ಯಾರಿಗಿಷ್ಟ ಆಗಲ್ಲ ಹೇಳಿ ನೇಚರ್ ಅಂತ ಹೇಳಿದ್ರೆ? ಈ ಸಿಟಿ ಲೈಫು, ಆ ಸ್ಟ್ರೆಸ್ಸು, ಕೆಲಸ, ಕಾಲೇಜು ಅನ್ನೋದನ್ನೆಲ್ಲ ಮರೆಸ್ಬಿಡುತ್ತೆ ಈ ಪ್ರಕೃತಿ. ಒಂದು ಸಲ ಪ್ರಕೃತಿ ಮಡ್ಲಲ್ಲಿ ಕುತ್ಕೊಂಡು ಆ ದೂರದ ದಿಗಂತನ ನೋಡ್ತಾ ಇದ್ರೆ ಅಲ್ಲಿ ಸಿಗುವಂತಹ ಆನಂದನೇ ಬೇರೆ. ಈ ಕಾಂಕ್ರೀಟ್ ಕಾಡುಗಳ ಮಧ್ಯೆ ಕಳೆದೋಗಿರೋ ನಮ್ಗೆ ಪ್ರಕೃತಿ ಮಡಲು ಎಷ್ಟು ನೆಮ್ಮದಿ ಕೊಡುತ್ತೆ ಅಲ್ವಾ? ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪ್ರಕೃತಿ ಸೌಂದರ್ಯವನ್ನ ನಮ್ಮ ಮಾತು ಮತ್ತು ಹಾಡುಗಳ ಮೂಲಕ ಸವಿಯೋಣ. ಏನಂತೀರಾ?

ಸ್ನೇಹಿತರೆ, ಪ್ರಕೃತಿ ಪ್ರೀತಿ ಅಂತ ಹೇಳಿದ್ರೆ ಕೇವಲ ಮರ ಗಿಡ ಬೆಟ್ಟ ಅಷ್ಟೇ ಅಲ್ಲ, ಪ್ರಕೃತಿ ಅಂತ ಹೇಳಿದ್ರೆ ಒಂದು ನಿಸ್ವಾರ್ಥ ಪ್ರೀತಿ. ನಾವು ಒಂದು ಸಣ್ಣ ಗಿಡ ನೆಟ್ರೆ ಅದು ನಮಗೆ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಶುದ್ಧವಾದ ಗಾಳಿ ಕೊಡುತ್ತೆ. ಪ್ರಕೃತಿಗೆ ಸ್ಟೇಟಸ್ ಗೊತ್ತಿಲ್ಲ, ಅದು ಗೊತ್ತಿರೋದು ಬರೀ ಕೊಡೋದು ಮಾತ್ರ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಸ್ವಾರ್ಥಕ್ಕಾಗಿ ಕಾಡುಗಳನ್ನು ನಾಶ ಮಾಡ್ತಾ ಇದ್ದೀವಿ. ಸೊ ಇಲ್ಲೊಂದು ಪ್ರೀತಿ ಸಂದೇಶವನ್ನು ಕೂಡ ನಾವು ನೋಡಬಹುದು. ಪ್ರಕೃತಿ ಯಾವತ್ತೂ ಕೂಡ ಎಕ್ಸ್ಪೆಕ್ಟೇ ಮಾಡೋದಿಲ್ಲ, ಪ್ರಕೃತಿ ಕೇವಲ ಕೊಡುತ್ತೆ ಅಷ್ಟೇ. ವಾಪಸ್ ಏನನ್ನ ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ನಿಸ್ವಾರ್ಥ ಪ್ರೀತಿ ಈ ಪ್ರಕೃತಿಯಿಂದ ನಾವು ಕಲಿಯಬಹುದು.

ವೀಕೆಂಡ್ ಬಂತು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಥಿಂಕ್ ಮಾಡ್ತಾ ಇರ್ತೀರಾ, ಎಲ್ಲೋ ಚಿಕ್ಕಮಗಳೂರಿಗೋ ಕೊಡಗುಗೋ ಎಲ್ಲಾದ್ರೂ ಹೋಗ್ಬಿಟ್ಟು ಆರಾಮಾಗಿ ಆ ನೇಚರ್ನ ಎಂಜಾಯ್ ಮಾಡ್ತಾ ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಆಗಿ ಬರ್ಬೇಕಪ್ಪ ಅಂತ. ಅದೇ ಪ್ರಕೃತಿ ಬೆಂಗಳೂರಲ್ಲೂ ಇದ್ರೆ ಎಲ್ಲ ಕಡೆನೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ಪ್ರಕೃತಿನ ಕಾಪಾಡೋಣ, ಯಾಕೆ ಅಂದ್ರೆ ನಮ್ಮ ಮನಸ್ಸಿಗೆ ನಿಜವಾದ ಶಾಂತಿ ಸಿಗೋದು ಈ ಹಸಿರು ಮಳಲಲ್ಲಿ ಮಾತ್ರ. ನೇಚರ್ ಲವ್ ಬಗ್ಗೆ, ಪ್ರಕೃತಿ ಪ್ರೀತಿ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಒಲವಿನ ಆಲಾಪದಲ್ಲಿ. ಅದಕ್ಕಿಂತ ಮುಂಚೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ ನೇಚರ್, ಲವ್ ಬಗ್ಗೆ, ಪ್ರಕೃತಿ ಪ್ರೀತಿ ಬಗ್ಗೆ. ಸ್ನೇಹಿತರೆ, ಒಂದು ಮಾತು ಹೇಳ್ತಾರೆ, ಪ್ರಕೃತಿಯನ್ನ ನಾವು ರಕ್ಷಣೆ ಮಾಡಿದ್ರೆ ಪ್ರಕೃತಿ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಹಾಗೆ ಪೊಲ್ಯೂಷನ್ನಿಂದ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾನೆ ಇದ್ದೀರಾ. ಕೂಲ್ ಕೂಲ್ ಸಿಟಿ ಆಗಿದ್ದ ಬೆಂಗಳೂರು ಇವತ್ತು ಹಾಟ್ ಸಿಟಿಯಾಗಿ ಚೇಂಜ್ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಕಾರಣ ಯಾರು? ನಾವೇ. ಸೊ ನಾವು ಮಾಡಿದಂತಹ ಈ ಕೆಲಸಗಳನ್ನ ನಾವು ಏನು ಮಾಡಬೇಕು, ಚೇಂಜ್ ಮಾಡಿಕೊಳ್ಳಲೇಬೇಕು. ಪ್ರಕೃತಿಯಲ್ಲಿ ಇದ್ದಂತಹ ಬ್ಯಾಲೆನ್ಸ್ ಇವಾಗ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಸೊ ಅದನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಪ್ರಕೃತಿ ನಮಗೆ ಎಷ್ಟು ಕೊಟ್ಟಿದೆ ಅದನ್ನು ನಾವು ವಾಪಸ್ ರಿಟರ್ನ್ ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ.

ಪ್ರಕೃತಿನ ಪ್ರೀತಿಸೋದು ಅಥವಾ ನೇಚರ್ ಲವ್ ಅಂದ ತಕ್ಷಣ ದಿನ ಕಾಡಿಗೆ ಹೋಗಿ ಒಂದು ಗಿಡ ನೆಡಬೇಕು ಅಂತ ಏನಿಲ್ಲ. ನಮ್ಮ ಮನೆ ಗಾರ್ಡನಲ್ಲಿ ಒಂದು ಸಣ್ಣ ಗಿಡ ನೆಟ್ಟರು ಸಾಕು, ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿಕೊಂಡ್ರೆ ಸಾಕು, ಪೊಲ್ಯೂಷನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾವು ಮಾಡಬಹುದು, ಸಾರ್ವಜನಿಕ ಸಾರಿಗೆಯನ್ನು ಬಳಸ್ಬೋದು. ಇಷ್ಟನ್ನು ಮಾಡಿದ್ರೆ ಪ್ರಕೃತಿ ಪ್ರೀತಿಯನ್ನು ತೋರಿಸಿದ ಹಾಗೆ. ಸೊ ಇದೇ ತಿಂಗಳು ನಾವು 5ನೇ ತಾರೀಕು ವರ್ಲ್ಡ್ ಎನ್ವೈರನ್ಮೆಂಟ್ ಡೇನ ಕೂಡ ಆಚರಣೆ ಮಾಡಿದ್ದೀವಿ. ಸೊ ಅವತ್ತು ದಿನ ಗಿಡ ನೆಟ್ಟು ಆಮೇಲೆ ಆ ಗಿಡನ ನೋಡ್ತಾ ಇದ್ರೆ ಅದೆಂಥ ಪ್ರೀತಿ ಅಲ್ವಾ? ಸೊ ಪ್ರೀತಿ ಪ್ರತಿದಿನ ಇರಬೇಕು, ಪ್ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಏನಂತೀರಾ?

0: ಪ್ರಕೃತಿ ಪ್ರೀತಿ ಬಗ್ಗೆ ಏನು ಮಾತಾಡ್ತಾ ಇದ್ವಿ, ಗಿಡ ನೆಡಬೇಕು ಅಂತ ಆಸೆ ಇದೆ, ಆದರೆ ನಾವು ಬೆಂಗಳೂರಲ್ಲಿ ಇರೋದು, ನಾವಿರೋಕ್ಕೆ ಜಾಗ ಇಲ್ಲ, ಇಲ್ಲಿ ಚಿಕ್ಕ ಚಿಕ್ಕ ಬಾಡಿಗೆ ಮನೇಲಿದ್ದೀವಿ ಅಥವಾ ಚಿಕ್ಕ ಮನೇಲಿದ್ದೀವಿ, ಹೇಗಪ್ಪ ಗಿಡ ಬೆಳೆಸೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಎಸ್, ಅದಕ್ಕೂ ಕೂಡ ಕೆಲವೊಂದು ಐಡಿಯಾಸ್ ಇದೆ, ನಾನು ನಿಮ್ಮ ಜೊತೆಗೆ ಇವತ್ತಿನ ಒಲ್ಲವಿನ ಆಲಾಪದಲ್ಲಿ ಹಂಚಿಕೊಳ್ತೀನಿ ಏನೆಲ್ಲ ಮಾಡಬಹುದು ಅಂತ. ಗಿಡ ನೆಡಬೇಕು ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರೋದು ಎಕರೆಗಟ್ಟಲೆ ಭೂಮಿ, ಮಣ್ಣನ್ನು ಉಳಬೇಕು, ಆ ಮಣ್ಣಿರಬೇಕು, ನೀರಿರಬೇಕು, ಇದೆಲ್ಲ ನಮ್ಮ ಮೈಂಡಿಗೆ ಬರುತ್ತೆ. ಬಟ್ ಈ ಸಿಟಿಲಿ ಹೆಂಗಪ್ಪ ಅದನ್ನೆಲ್ಲ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇವಾಗ ಬಂದಿರುವಂತಹ ಹೊಸ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ನಾವು ಇದೆಲ್ಲ ಇಲ್ದೇನು ಕೂಡ ಕೃಷಿ ಮಾಡಬಹುದು, ಗಿಡನ ಬೆಳೆಸಬಹುದು, ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರ. ಎಸ್, ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಹೈಡ್ರೋಫೋನಿಕ್ಸ್ ಬಗ್ಗೆ. ಹೈಡ್ರೋಫೋನಿಕ್ಸ್ ಅಂತ ಹೇಳಿದ್ರೆ ನೇರವಾಗಿ ಗಿಡದ ಬೇರುಗಳಿಗೆ ಪೋಷಕಾಂಶಗಳನ್ನು, ಅಂದರೆ ನ್ಯೂಟ್ರಿಯೆಂಟ್ಸ್ನ ನೀರಿನ ಮೂಲಕ ಗಿಡಗಳ ಬೇರುಗಳಿಗೆ ನೇರವಾಗಿ ನ್ಯೂಟ್ರಿಯೆಂಟ್ಸ್ನ ಹರಿಸೋ ಮೂಲಕ ಬೆಳೆಯನ್ನ ಬೆಳೆಯಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಮಣ್ಣನ್ನು ಬಳಸೋದೇ ಇಲ್ಲ. ಹೈಡ್ರೋಫೋನಿಕ್ಸ್ ಮೊದಲನೇ ವಿಧಾನ ಅಂತ ಹೇಳ್ಬೋದು. ಸಿಟಿಲಿ ನೀವೇನಾದರೂ ಗಿಡ ಬೆಳಿಬೇಕು ಅಂತ ಹೇಳಿದ್ರೆ ಹೈಡ್ರೋಫೋನಿಕ್ಸ್ ಒಂದು ಒಳ್ಳೆ ವಿಧಾನ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಗಿಡಗಳ ಬೇರುಗಳಿಗೆ ನೇರವಾಗಿ ನ್ಯೂಟ್ರಿಯೆಂಟ್ಸ್ನ ನೀರಿನ ಮೂಲಕ ಹರಿಸೋದ್ರಿಂದ ಮಣ್ಣಿನ ಅವಶ್ಯಕತೆನೇ ಇಲ್ಲ. ಸೊ ಸಿಟಿಲಿ ಈಸಿಯಾಗಿ ಬೆಳೆಸ್ಬಿಡ್ಬಹುದು. ಇನ್ನು ನೆಕ್ಸ್ಟ್ ಒನ್ ಬಂದು ಏರೋಫೋನಿಕ್ಸ್, ಇದು ಗಾಳಿಲಿ ಕೃಷಿ ಮಾಡೋ ಪದ್ಧತಿ. ಎಸ್, ನೀವು ಮಣ್ಣು ಬೇಡ, ಏನೂ ಬೇಡ, ಬರೀ ಗಾಳಿ ಇದ್ರೆ ಸಾಕು. ಗಿಡದ ಬೇರುಗಳು ಗಾಳಿಯಲ್ಲಿ ತೇಲಾಡ್ತಾ ಇರುತ್ತೆ, ಅವುಗಳಿಗೆ ನ್ಯೂಟ್ರಿಯೆಂಟ್ಸ್ನ ಮಂಜಿನ ರೂಪದಲ್ಲಿ ಅಂದರೆ ಮಿಸ್ಟ್ ರೂಪದಲ್ಲಿ ಸ್ಪ್ರೇ ಮಾಡಲಾಗುತ್ತೆ. ಸೊ ಏನು ಬೇಡ, ನೀರು ಬೇಡ, ಮಣ್ಣು ಬೇಡ. ಸೊ ಗಿಡನ ಬೆಳಿಬಹುದು. ಸೊ ಆಲ್ಮೋಸ್ಟ್ 95% ನೀರನ್ನು ಉಳಿತಾಯ ಮಾಡುವಂತಹ ಒಂದು ವಿಧಾನ ಏರೋಪೋನಿಕ್ಸ್. ಕಡಿಮೆ ಜಾಗದಲ್ಲಿ ಗಿಡನ ಬೆಳೆಸಬಹುದು. ಮಣ್ಣು ನೀರು ಯಾವುದನ್ನು ಕೂಡ ಯೂಸ್ ಮಾಡದೇನು ಕೂಡ ಗಿಡನ ಬೆಳೆಸುವಂತಹ ತಂತ್ರಜ್ಞಾನ ಈಗ ನಮ್ಮ ಹತ್ರ ಇದೆ. ಬೇಕಾಗಿರೋದೇನು, ಗಿಡನ ಬೆಳೆಸೋ ಮನಸ್ಸು.
1: ಚಾ

ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ಪ್ರೀತಿಯ ಸ್ವಾಗತ ಸುಕೂನ್ ಕೆ ಪಾಲ್ ಕಾರ್ಯಕ್ರಮಕ್ಕೆ. ಮೊದಲ ಗೀತೆ ಮೂಡಿ ಬರ್ತಿದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ರಾಜ್ ಮೆಹದಿ, ಅಲಿಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಆಶಾ ಬೋನ್ಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಹಾಡನ್ನು ಕೇಳಿದ್ರಿ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಕಬೀರ್ ಸಿಂಗ್ ಚಿತ್ರದ ಅರ್ಜಿತ್ ಸಿಂಗ್ ಅವರು ಹಾಡಿದ್ದಾರೆ. ಮಿಥುನ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಸುಕುನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಹಮ್ ಆಪ್ಕೆ ಹೈ ಕೌನ್ ಚಿತ್ರದಿಂದ ದೇವಿ ಕೊಹ್ಲಿ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ ಅವರ ಸಂಗೀತ ಸಂಯೋಜನೆ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಸುಕುನ್ ಕೆ ಪಾಲ್ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಹೆಚ್ಎಲ್ ಬಸವರಾಜು, ಪುಟ್ಟೆಗೆರೆ, ಹೊಸಹಳ್ಳಿ, ಮಾಡಾಳು ಅಂಚೆಯಿಂದ ನನಗೆ ತುಂಬ ಇಷ್ಟವಾದ ಹಾಡುಗಳು ಪ್ರಸಾರ ಆಗ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಂಗಳ ಅವರು ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶುಭಾರಾಣಿ ಅವರು ಕೂಡ ಸಂದೇಶ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಿದೆ ಅಂತಿದ್ರೆ, ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಪ್ರಸಾರವಾಗ್ತಿರುವ ಸುಕುನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿರೋ ಹಿಂದಿ ಹಾಡುಗಳು ತುಂಬ ಚೆನ್ನಾಗಿದೆ ಕಣ್ರಿ, ಬಹಳ ಚಂದಾವ ರೀ ಅಂತ ಸಂದೇಶ ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ಅವರು ಕೂಡ ಡ್ಯಾನ್ಸ್ ಮಾಡುವಂತಹ ಚಿತ್ರ ಹಾಕಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಮುಂದಿನ ಗೀತೆ ಮೂಡಿ ಬರ್ತಿದೆ. ಕುಮಾರ್ ಸಾನು ಹಾಗೂ ಅನುರಾಧ ಪುಡ್ವಾಲ್ ಅವರು ಹಾಡಿದ್ದಾರೆ. ಸಮೀರ್ ಅವರ ಸಾಹಿತ್ಯ, ಅನು ಮಲ್ಲಿಕ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸುಕುನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇಂಜಿ ಬಸವರಾಜ ಅನ್ನಪೂರ್ಣ ಚಿತ್ರದುರ್ಗದಿಂದ ನಮಸ್ತೆ ಮೇಡಮ್. ಪ್ರಸಾರ ಆಗ್ತಿರುವ ಹಿಂದಿ ಹಾಡುಗಳು ತುಂಬ ಮಧುರವಾಗಿದೆ, ಅದರಲ್ಲೂ ಹಮ್ಮಕ್ಕೆ ಹೇಕೋನ್ ಚಿತ್ರದ SPB ಹಾಗೂ ಲತಾ ಮಂಗೇಶ್ಕರ್ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಿದ್ರೆ, ಬ್ಯೂಟಿಫುಲ್ ಹಿಂದಿ ಸಾಂಗ್ಸ್ ಅಂತ ಹೇಳ್ತಾ ಇರೋದು ವೀರಪ್ಪ ಗುರಿಕರ್, ಪಾವನಿ, ನರೇಗಲು ವಿಲೇಜ್, ಗಜೇಂದ್ರಗಡ ತಾಲೂಕು ಡಿಸ್ಟ್ರಿಕ್ಟ್ ಗದಗದಿಂದ ಹೇಳ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣದನ್ನಿ ಅವರು ಕಸಂಸೆ ಕಸಂಸೆ ಹಾಡು ಕೇಳಿ ತುಂಬ ಖುಷಿಯಾಯಿತು ಮೇಡಮ್, ಮನಸ್ಸು ತುಂಬಿ ಬಂತು ಅಂತ ಸಂದೇಶ ಕಳಿಸಿದ್ದಾರೆ. ವಿಠಲಪುರದ ಶ್ರೀಧರ್ ಪದ್ಮಪನ್ನಗ ಟಿ ಆನಂದ್ ಕುಮಾರ್ ಅವರು ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ರೆ, ವಿಜಯಪುರದಿಂದ ಇಸ್ಮಾಯಿಲ್ ಅವರು ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಸಂದೇಶ ಕಳಿಸಿದ್ದಾರೆ. ಸಮಯ 9:55 ಆಯಿತು. ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಿದೆ ದೇವದಾಸ್ ಚಿತ್ರದಿಂದ. ನುಸ್ರತ್ ಹಾಗೂ ಪ್ರಕಾಶ್ ಕಪಾಡಿಯ ಈ ಗೀತೆಯನ್ನು ಬರೆದಿದ್ರೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ ಸಂಯೋಜನೆ ಇದೆ. ಕವಿತಾ ಕೃಷ್ಣಮೂರ್ತಿ ಈ ಗೀತೆಯನ್ನು ಹಾಡಿದ್ದಾರೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕನಸಿನ ಲೋಕ ಕಾರ್ಯಕ್ರಮಕ್ಕೆ. ಇವತ್ತು ಕನಸಿನ ಲೋಕ ಕಾರ್ಯಕ್ರಮ 10 ಗಂಟೆಯಿಂದ 10:30 ತನಕ ಮಾತ್ರ ಇರುತ್ತೆ. 10:30 11:05 ತನಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬ್ರಾಡ್ಕಾಸ್ಟ್ ಆಫ್ ಕಂಪ್ಲೀಷನ್ ಆಫ್ 12 ಇಯರ್ಸ್ ಆಫ್ ಗೌರ್ಮೆಂಟ್ ಈ ಕಾರ್ಯಕ್ರಮದ ರಿಲೇ ಪ್ರಸಾರ ಆಗುತ್ತೆ. ಹಾಗಾಗಿ ಅರ್ಧ ಗಂಟೆ ನಿಮ್ಮ ಜೊತೆ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಾನು ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಆರ್ ಜೆ ಸ್ವಾತಿ. ಏನಿರುತ್ತೆ ಇವತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅಂತ ಅಂದರೆ, ಇವತ್ತು ನಾನು ಈಸಿ ವರ್ಸಸ್ ಡಿಫಿಕಲ್ಟ್ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇದು ಈಸಿ ವರ್ಸಸ್ ಡಿಫಿಕಲ್ಟ್ ಅಂತ ಅಂದರೆ, ಸುಲಭ ಹಾಗೂ ಕಷ್ಟದ ವಿಷಯಗಳು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೆಯುವಂಥದ್ದು. ಸೊ ಮೊದಲನೇ ವಿಷಯ ಏನು ಗೊತ್ತಾ, ಈಸಿ ಈಸ್ ಟು ಗೆಟ್ ಅ ಪ್ಲೇಸ್ ಇನ್ ಸಮ್ವನ್ಸ್ ಅಡ್ರೆಸ್ ಬುಕ್, ಡಿಫಿಕಲ್ಟ್ ಈಸ್ ಟು ಗೆಟ್ ಎ ಪ್ಲೇಸ್ ಇನ್ ಸಮ್ವನ್ಸ್ ಹಾರ್ಟ್. ಅಂದರೆ ಬೇರೆಯವರ ಅಡ್ರೆಸ್ ಬುಕ್ಕಲ್ಲಿ ಅಥವಾ ಬೇರೆಯವರ ಫೋನ್ನಲ್ಲಿ ನಿಮ್ಮ ಹೆಸರು ಆರಾಮಾಗಿ ಈಸಿಯಾಗಿ ಸೇರಿಸ್ಬಿಡ್ಬೋದು, ಅದಕ್ಕೆ ಅವರು ಜಾಗ ಕೊಡ್ತಾರೆ. ಆದರೆ ಬೇರೆಯವರ ಹೃದಯದಲ್ಲಿ ನೀವು ಜಾಗ ತಗೋಬೇಕು ಅಂದರೆ ಅದು ಒಂದು ಸ್ವಲ್ಪ ಕಷ್ಟ. ಈಸಿ ಈಸ್ ಸೆಟ್ ರೂಲ್ಸ್, ಡಿಫಿಕಲ್ಟೀಸ್ ಟು ಫಾಲೋ ದೆಮ್. ನಮ್ಮ ಜೀವನದಲ್ಲಿ ನಾವು ರೂಲ್ಸ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಸೊ ನ್ಯೂ ಇಯರ್ ಬಂತು ಅಂದ ತಕ್ಷಣ ಹೊಸ ಹೊಸ ರೆಸೊಲ್ಯೂಷನ್ಸ್ನ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ವೀಕಿಂದ, ನೆಕ್ಸ್ಟ್ ಮಂತಿಂದ ನಾನು ಈ ಥರ ರೂಲ್ಸ್ನ ಫಾಲೋ ಮಾಡ್ತೀನಿ ಅಂತ ಹಾಕ್ಕೊಳ್ತೀವಿ. ಬಟ್ ಅದನ್ನು ಫಾಲೋ ಮಾಡೋದು ಸ್ವಲ್ಪ ಕಷ್ಟ. ಈಸಿ ಈಸ್ ಟು ಜಡ್ಜ್ ದ ಮಿಸ್ಟೇಕ್ಸ್ ಆಫ್ ಅದರ್ಸ್, ಡಿಫಿಕಲ್ಟೀಸ್ ಟು ರೆಕಗ್ನೈಸ್ ಅವರ್ ಓನ್ ಮಿಸ್ಟೇಕ್ಸ್. ಬೇರೆಯವರ ತಪ್ಪುಗಳನ್ನು ಎಷ್ಟು ಬೇಗ ಜಡ್ಜ್ ಮಾಡಿಬಿಡ್ತೀವಿ ಅಲ್ವಾ, ಅದು ತುಂಬಾ ಸುಲಭ ನಮಗೆ. ಅದೇ ನಮ್ಮ ತಪ್ಪನ್ನು ನಾವು ನೋಡ್ಕೋಬೇಕು, ತಿದ್ಕೋಬೇಕು ಅಂದರೆ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಇಂಥದ್ದೇ ಅನೇಕ ಸುಲಭ ಹಾಗೂ ಕಷ್ಟದ ವಿಷಯಗಳು ಪ್ರತಿನಿತ್ಯ ಜೀವನದಲ್ಲಿ ಇರುತ್ತೆ. ಅದರ ಬಗ್ಗೆ ಮಾತಾಡ್ತಾ ಸಾಗೋಣ ಹಾಡುಗಳ ಜೊತೆ ಜೊತೆಗೆ.

ಈಸಿ ವರ್ಸಸ್ ಡಿಫಿಕಲ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಮುಂದಿನ ಥಾಟ್ ಏನು ಗೊತ್ತಾ? ಈಸ್ ಇಟ್ ಈಸ್ ಟು ಟಾಕ್ ವಿತೌಟ್ ಥಿಂಕಿಂಗ್, ಡಿಫಿಕಲ್ಟೀಸ್ ಟು ರಿಫ್ರೈನ್ ದ ಟಂಗ್. ಸೊ ಮಾತಾಡೋದು ತುಂಬಾ ಈಸಿ, ಯೋಚನೆ ಮಾಡಿದೆ, ಆದರೆ ಯೋಚನೆ ಮಾಡಿ ಸಮಯಕ್ಕೆ ತಕ್ಕ ಹಾಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ನೋಡಿಕೊಂಡು ಮಾತಾಡೋದು ಕಷ್ಟ. ಈಸಿ ಈಸ್ ಟು ಹರ್ಟ್ ಸಮ್ವನ್ ಹೂ ಲವ್ಸ್ ಅಸ್, ಡಿಫಿಕಲ್ಟೀಸ್ ಟು ಹೀಲ್ ದ ವೂಂಡ್. ಬೇರೆಯವ್ರಿಗೆ, ನಮ್ಮನ್ನು ಪ್ರೀತಿಸೋರಿಗೆ ಬೇಜಾರು ಮಾಡೋದು, ಹರ್ಟ್ ಮಾಡೋದು ತುಂಬಾ ಈಸಿ. ಆದರೆ ಆ ಗಾಯ ಮಾಡಿರ್ತೀವಲ್ಲ ಮಾತಿಂದ, ಅದನ್ನು ಅವರಿಗೆ ಗುಣಪಡಿಸ್ಕೋಬೇಕು ಅಂದರೆ ನಾವು ಎಷ್ಟು ಕಷ್ಟಪಡಬೇಕಲ್ವಾ? ಅದಕ್ಕೆ ಹೇಳ್ತಾರೆ, ಕೊಡ್ಲಿಯಿಂದ ಆದ ಗಾಯ ಬೇಗ ವಾಸಿಯಾಗ್ಬಿಡತ್ತಂತೆ, ಬಟ್ ಮಾತಿಂದ ಆದ ಗಾಯ ಅವ್ರ ಲೈಫ್ ಲಾಂಗ್ ಅದು ನೆನಪಲ್ಲಿರತ್ತಂತೆ. ಎಷ್ಟೇ ನೀವು ಅವ್ರನ್ನ ಕ್ಷಮಿಸಿ ಅಂತ ಕೇಳಿಕೊಂಡ್ರು ಕೂಡ ಮನಸ್ಸಿಗಾದ ಗಾಯ, ಮಾತಿಂದ ಆದ ಗಾಯ ತುಂಬ ಕಷ್ಟ ಅಂತೆ ಮರೆಯೋದು. ಈಸಿ ಈಸ್ ಟು ಫಾರ್ಗಿವ್ ಅದರ್ಸ್, ಡಿಫಿಕಲ್ಟ್ ಈಸ್ ಟು ಆಸ್ಕ್ ಫಾರ್ ಫಾರ್ಗಿವ್ನೆಸ್. ಸೊ ಬೇರೆಯವ್ರನ್ನ ಕ್ಷಮಿಸೋದು ಈಸಿ, ಆದರೆ ನೀವೇ ಹೋಗಿ ಸಾರಿ ಕೇಳಬೇಕು ಅಥವಾ ಕ್ಷಮಿಸಿ ಅಂತ ಕೇಳಬೇಕು ಅಂತ ಅಂದರೆ ನಿಮ್ಮ ಈಗೋ ಅಡ್ಡ ಬರುತ್ತೆ. ಸೊ ನೋಡಿ ಎಷ್ಟು ಕಷ್ಟ ಅಲ್ಲ, ಸಣ್ಣ ಸಣ್ಣ ಸೆಂಟೆನ್ಸ್. ಈಸಿ ಯಾವುದು, ಡಿಫಿಕಲ್ಟ್ ಯಾವುದು ಅಂತ ಹೇಗೆ ಗೊತ್ತಾಗತ್ತೆ ಅಲ್ವಾ? ಮತ್ತಷ್ಟು ಮಗದಷ್ಟು ಈ ಥರ ಈಸಿ ವರ್ಸಸ್ ಡಿಫಿಕಲ್ಟ್ ಥಾಟ್ಸ್ ಇದೆ, ಶೇರ್ ಮಾಡ್ತೀನಿ ಈ ಗೀತೆಯ ನಂತರ.

ಈಸಿ ವರ್ಸಸ್ ಡಿಫಿಕಲ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಮುಂದಿನ ಥಾಟ್ಸ್ ಏನು ಗೊತ್ತಾ? ಈಸಿ ಈಸ್ ಟು ಡ್ರೀಮ್ ಎವ್ರಿ ನೈಟ್, ಡಿಫಿಕಲ್ಟ್ ಈಸ್ ಟು ಫೈಟ್ ಫಾರ್ ಎ ಡ್ರೀಮ್. ಸೊ ಕನಸು ಕಾಣೋದು, ದಿನಾ ರಾತ್ರಿ ಕನಸು ಕಾಣೋದು ತುಂಬಾ ಈಸಿ, ಆದರೆ ಆ ಕನಸನ್ನು ಬೆನ್ನತ್ತಿ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ತಕ್ಕದಾದ ಶ್ರಮ, ಶ್ರದ್ಧೆ, ಏಕಾಗ್ರತೆ, ಛಲ ಬೇಕಾಗತ್ತೆ. ಈಸಿ ಈಸ್ ಟು ಶೋ ವಿಕ್ಟರಿ, ಡಿಫಿಕಲ್ಟ್ ಈಸ್ ಟು ಅಸ್ಯೂಮ್ ಡಿಫೀಟ್ ವಿತ್ ಡಿಗ್ನಿಟಿ. ಸೊ ಯಾವುದೇ ಒಂದು ಕೆಲಸ ವಿಕ್ಟ್ರಿಯನ್ನು, ಇತಿಹಾಸವನ್ನು ಸೃಷ್ಟಿಸಬೇಕು ಅಂತ ಅಂದರೆ ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ನಾವು ಮಾಡಲೇಬೇಕು. ಈಸಿ ಈಸ್ ಟು ಅಡ್ಮೈರ್ ಅ ಫುಲ್ ಮೂನ್, ಡಿಫಿಕಲ್ಟ್ ಈಸ್ ಟು ಸೀ ದ ಅದರ್ ಸೈಡ್. ಈಸಿ ಈಸ್ ಟು ಸ್ಟಂಬಲ್ ವಿತ್ ಅ ಸ್ಟೋನ್, ಡಿಫಿಕಲ್ಟ್ ಈಸ್ ಟು ಗೆಟ್ ಅಪ್. ಎಲ್ಲ ಸಿಂಪಲ್ ಸಿಂಪಲ್ ಲೈನ್ಗಳು, ಆದರೆ ಅದರ ಒಳಾರ್ಥ, ನಿಗೂಢಾರ್ಥ ಎಷ್ಟು ದೊಡ್ಡದಲ್ವಾ? ಯೋಚನೆ ಮಾಡಿದ್ರೆ ಹೌದಲ್ವಾ ಅಂತ ಅನ್ಸಕ್ಕೆ ಶುರುವಾಗ್ಬಿಡತ್ತೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ಅನ್ನೋದಾದರೆ, ಅನಿಲ ಬಿಸ್ಟನ್ನವರ ಶಮನೇವಾಡಿಯಿಂದ ಮಾತು ಕೊಡೋದು ಸುಲಭ, ಅದರಂತೆ ನಡೆಸೋದು ಕಷ್ಟ ಅಂತ ಹೇಳ್ತಿದ್ದಾರೆ. ಗಣೇಶ್ ಅವರು ಕುವೈತಿಂದ ಸೂಪರ್ ಸಾಂಗ್ಸ್ ಮೇಡಮ್ ಅಂತ ಹೇಳ್ತಾ ಇದ್ರೆ, ಕನಸಿನ ಲೋಕ ಪ್ರಾರಂಭದಲ್ಲಿಯೇ ಇಂತಹ ಅದ್ಭುತ ಹಾಡು ಹಾಕಿದ್ರಿ ಅಂತಿರೋದು ಜಯೇಶ್ವರಿ ಗೋಪಾಲಕೃಷ್ಣ ಅವರು. ನೀವು ಹೇಳೋದು ಸರಿ, ಬೇರೆಯವರ ತಪ್ಪುಗಳನ್ನು ಬೇಗ ಕಂಡುಹಿಡ್ಕೊಂಡ್ಬಿಡ್ತೀವಿ, ಅದೇ ನಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಬಹಳ ಸಮಯ ತಗೋತೀವಿ ಅಂತಿರೋದು ಚಿದಾನಂದ ಅವರು, ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಅನುಷಾ ಅವರು ಅದಕ್ಕೆ ಹೇಳೋದು, ದೊಡ್ಡವರು ಮುತ್ತು ಆಡಿದ್ರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಓಡಿದ್ರೆ ಹೋಯ್ತು ಅಂತ. ಸೊ ಮಾತಾಡೋ ಮುನ್ನ ಆಲೋಚಿಸೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಪ್ರೀತ್ಸೋ ತಪ್ಪ ಫಿಲಮ್ ಹಾಡು ಹಾಕಿದ್ದಕ್ಕೆ ತುಂಬ ಖುಷಿಯಾಯಿತು ಮೇಡಮ್ ಅಂತ ಹೇಳ್ತಿರೋದು ಶಿವಾನಂದ ಹಲ್ಲೂರು, ದಾವಣಗೆರೆಯಿಂದ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಯಶಸ್ಸಿನ ಲೋಕ ಕಾರ್ಯಕ್ರಮದಲ್ಲಿ ಈಸಿ ವರ್ಸಸ್ ಡಿಫಿಕಲ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಸಿ ಇಸ್ ಟು ಎಂಜಾಯ್ ದ ಎವ್ರಿ ಡೇ, ಡಿಫಿಕಲ್ಟ್ ಇಸ್ ಟು ಗಿವ್ ಇಟ್ಸ್ ರಿಯಲ್ ವ್ಯಾಲ್ಯೂ. ಸೊ ಪ್ರತಿ ದಿನವನ್ನು ನಾವು ಹೇಗೋ ಎಂಜಾಯ್ ಮಾಡಿಬಿಡ್ಬೋದು, ಆದರೆ ಆ ಒಂದು ದಿನದ 24 ಗಂಟೆಯನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋದಿದೆ ಅಲ್ಲ, ಅದು ಕಷ್ಟ. ಈಸಿ ಇಸ್ ಟು ಪ್ರಾಮಿಸ್ ಸಮ್ಥಿಂಗ್ ಟು ಸಮ್ವನ್, ಡಿಫಿಕಲ್ಟ್ ಇಸ್ ಟು ಫುಲ್ಫಿಲ್ ದಟ್ ಪ್ರಾಮಿಸ್. ಮಾತು ಕೊಡೋದು ಬಹಳ ಈಸಿ, ಆದರೆ ಆ ಮಾತಿಗೆ ತಕ್ಕಂತೆ ಸಮಯಕ್ಕೆ ಸರಿಯಾಗಿ ನೀವು ಹೇಳಿದ್ದನ್ನು ಮಾಡಿಕೊಡೋದಿದೆ ಅಲ್ಲ, ಅದು ಸ್ವಲ್ಪ ಕಷ್ಟ. ಈಸಿ ಇಸ್ ಟು ಸೇವ್ ವಿ ಲವ್, ಡಿಫಿಕಲ್ಟ್ ಇಸ್ ಟು ಶೋ ಇಟ್ ಎವ್ರಿ ಡೇ. ಸೊ ಒಬ್ಬರನ್ನ ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳೋದು ತುಂಬಾ ಸುಲಭ, ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದು ನಿಮ್ಮ ಕಾರ್ಯದ ಮೂಲಕ, ಕ್ರಿಯೆಯ ಮೂಲಕ ಅವ್ರಿಗೆ ತೋರಿಸೋದಿದೆ ಅಲ್ಲ, ಅದು ತುಂಬ ಕಷ್ಟ. ಈಸಿ ಇಸ್ ಟು ಕ್ರಿಟಿಸೈಸ್ ಅದರ್ಸ್, ಡಿಫಿಕಲ್ಟ್ ಇಸ್ ಟು ಇಂಪ್ರೂವ್ ಅವರ್ ಓನ್ ಸೆಲ್ಫ್. ಸೊ ಬೇರೆಯವರ ತಪ್ಪನ್ನು ಬೇರೆಯವ್ರಿಗೆ ಬೆಟ್ ಮಾಡಿ ತೋರಿಸೋದು ತುಂಬಾ ಸುಲಭ, ಆದರೆ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದು, ನಮ್ಮ ತಪ್ಪನ್ನು ನಾವು ತಿದ್ಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ವಾ? ಹೀಗೆ ಹೇಳ್ತಾ ಹೋದರೆ ಈಸಿ ವರ್ಸಸ್ ಡಿಫಿಕಲ್ಟ್ ಸಿಕ್ಕಾಪಟ್ಟೆ ಇದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಯಾರ್ಯಾರು ಏನೇನು ಕಳಿಸಿದ್ದಾರೆ ಅನ್ನೋದಾದರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಕೆಲಸದ ಸ್ವರೂಪ ನಮ್ಮ ಅನುಭವ ಆಸಕ್ತಿಯನ್ನು ಅವಲಂಬಿಸಿದೆ, ಹಾಗಾಗಿ ಈಸಿ ಡಿಫಿಕಲ್ಟ್ ಎರಡೂ ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಶಾಂತಾ ಬ್ಯಾಂಕ್ ಅವರು ನೀಯಿಂದ ಸಂದೇಶ ಕಳಿಸಿದ್ದಾರೆ, ಹಾಗೇ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಫುಡ್ನ ಪ್ರಿಪರೇಷನ್ ಮಾಡೋದು ಕಷ್ಟ, ತಿನ್ನೋದು ಭಾಳ ಈಸಿ ಅಂತ ಹೇಳ್ತಿದ್ದಾರೆ ಗೌತಮಿ ಅವರು ದಾವಣಗೆರೆಯಿಂದ. ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತಿರೋದು ಶ್ವೇತಾ ಚಿಟ್ಟಿಮಾನಿ ಭಾಗಮಂಡಲ ಕೊಡಗುವಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಸಮಯ 10:25 ಆಯಿತು. 10:30 ದೆಹಲಿ ಕೇಂದ್ರದಿಂದ ಬ್ರಾಡ್ಕಾಸ್ಟ್ ಆಫ್ ಕಂಪ್ಲೀಷನ್ ಆಫ್ 12 ಇಯರ್ಸ್ ಆಫ್ ಗೌರ್ಮೆಂಟ್ ಈ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಸೊ ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಇಷ್ಟು ಹೊತ್ತು ಮಾತಿಗೆ, ಮಾಹಿತಿಗೆ, ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ.

1:05 हुए हैं। शुरू करते हैं प्रोग्राम सुहानी रात।

सगरे गाँव की गोरिया कुछ कुछ मैं छोड़ रहा।

वाणी। 2:05 और 43 सेकंड हुए हैं, शुरू करते हैं कार्यक्रम भुलाए ना बने।